ಇದು ರೇಡಿಯೋ ನಿನಾದ 90.4 ಎಫ್ಎಂ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಅಚ್ಚಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಬಿಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
2: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
3: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
2: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
3: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ

0: ತಿಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
3: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
4: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
5: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
4: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
5: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
6: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
5: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
6: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
5: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
6: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
5: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ ಕೆವೈಸಿ ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತಿರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
6: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
5: ಧನ್ಯವಾದಗಳು.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ

సుల్మిలు యాన్ ది హర్షేంద్ర కుమార్ ధర్మస్థల ఎస్డిఎం ఎడ్యుకేషన్ సంస్థ ముఖ్య కార్యదర్శి. ಉಜಿರೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಜನಾರ್ದನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ.
0: ಎಂ ಜನಾರ್ದನ್ ಅವರು, ಎಸ್ಡಿಎಂ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಮತ್ತು ಆಸ್ಪತ್ರೆಯ ಮುಂದಿನ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ಮತ್ತೆ ಎಲ್ಲ ಸಂಸ್ಥೆಗಳಿಗೆ ವಿಶೇಷವಾಗಿ ಸಿಬ್ಬಂದಿಗಳಿಗಾಗಿಯೇ ಅಂತ ಒಂದು ಸುರಕ್ಷಾ ಯೋಜನೆಯನ್ನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಕ್ಯಾಶ್ಲೆಸ್ ಸೇವೆಯನ್ನ ನೀಡ್ತಾ ಇರುವಂತದ್ದು, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್.
1: ಇದು ಆಕ್ಚುಲಿ ತುಂಬಾ ಏನಂತಾರೆ, ಒಂದು ವರ ಈ ಜನರಿಗೆ. ಈ ಸಂಪೂರ್ಣ ಸುರಕ್ಷಾ ಯೋಜನೆ ಅಂತ ಒಂದಿದೆ, ಇದಕ್ಕೆ 1449 ರೂಪಾಯಿ ಪರ್ ಹೆಡ್ ಒಂದು ಕಲೆಕ್ಟ್ ಮಾಡೋದಿರುತ್ತೆ. ಇದಕ್ಕೆ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಧರ್ಮಸ್ಥಳ ಸಂಘದವರು ಪ್ಲಸ್ ಎಸ್ಡಿಎಂ ನಲ್ಲಿ ಇರೋ ಎಲ್ಲರೂ ಇದಕ್ಕೆ ಎಲಿಜಿಬಿಲಿಟಿ ಇದೆ. ಈ ಒಂದು ಅತ್ಯುತ್ತಮವಾದ ಒಂದು ಫೀಚರ್ ಇದಕ್ಕೆ ಏನಂದ್ರೆ, ಇದರಲ್ಲಿ ಓಪಿಡಿ ಫ್ರೀ ಆಗಿದೆ. ಒಂದು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಯೂಸಲ್ಲಿ ಏನಾಗುತ್ತೆ, ಎಲ್ಲ ಕಡೆ ಐಪಿ ಒಳರೋಗಿ ವಿಭಾಗದ್ದು ಫ್ರೀ ಇರುತ್ತೆ. ನಮ್ಮ ಒಂದೇ ಹಾಸ್ಪಿಟಲ್ ಇಡೀ ಕರ್ನಾಟಕದ ಸ್ಟೇಟ್ನಲ್ಲಿ ನಮ್ಮ ಓಪಿಡಿ ಪೂಜರು ಇಲ್ಲಿ ಫ್ರೀ ಮಾಡಿದ್ದಾರೆ. ಯಾಕಂದ್ರೆ ಯಾರೇ ಬಂದು ಕನ್ಸಲ್ಟೇಷನ್ ಫ್ರೀ ಇದೆ, ಲ್ಯಾಬ್ ಟೆಸ್ಟ್ ಇನ್ವೆಸ್ಟಿಗೇಷನ್ಸ್ ಇನ್ಕ್ಲೂಡಿಂಗ್ ರೇಡಿಯೋಲಜಿ ಅಂದ್ರೆ ಎಕ್ಸ್ರೇ. ಈಗ ಒಂದು HRCT ತೆಗೆದ್ರೆ 3500 ಚಿಲ್ಲರ ಆಗುತ್ತೆ, ಅದು ಸಹಿತ ಫ್ರೀ ಇದೆ. ಸೊ ಒಂದು ಈಗ ಸಪೋಸ್ ನಾನು ಇವತ್ತು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ನಾನು ಸಾಮಾನ್ಯ ಜನ ಆರಾಮಾಗಿ ಬರ್ಬೋದು, ನಾನು ಚೆಕಪ್ ಮಾಡ್ಕೋಬಹುದು, ಒಂದು ಪೈಸೆ ಖರ್ಚಿಲ್ಲಾರ್ದು ತೋರಿಸ್ಕೊಂಡು ಹೋಗ್ಬೋದು. ಮೆಡಿಸನ್ ಒಂದು ಖರ್ಚು ಪೇ ಮಾಡಬೇಕಾಗುತ್ತೆ. ಮೆಡಿಸನ್ ಒಂದು ಬಿಟ್ಟು ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು, ಲ್ಯಾಬ್ ಟೆಸ್ಟ್ ಇರ್ಬೋದು, ರಕ್ತ ಪರೀಕ್ಷೆ ಏನೇ ಇರು, ರೇಡಿಯೋಲಜಿ ಅಂದರೆ ಎಕ್ಸ್ರೇ ಎಲ್ಲ ಫ್ರೀ ಇದೆ. ಆಲ್ಮೋಸ್ಟು 24-25 2,23,00,000 ಪೂಜರ್ ಕಡೆಯಿಂದ ಇದಕ್ಕೆ ಖರ್ಚು ಅವರೇ ಭರಿಸಿದ್ದಾರೆ. ಅಂದರೆ ಅವ್ರ ಕಡೆಯಿಂದ ನಮಗೆ ಚಾರಿಟಿ ಆಗಿ ಬಂದಿದೆ ಅನ್ನೋದು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಇದರ ಜೊತೆಗೆ ನಾವು ಒಮ್ಮೆ ಮೀಟಿಂಗ್ನಲ್ಲಿ ಮಾತಾಡ್ತಾ ಇದ್ದಾಗ ನಮ್ಮ ಶ್ರೇಯಸ್ ಸರ್ ಅವರಿಗೆ ನಾವು ಇನ್ನೂ ಏನಾರ ಬೇಕಂದಾಗ ನಾವು ಅವ್ರಿಗೆ ಅಂದಿದ್ದೀವಿ ಸರ್, ಈ ಸುರಕ್ಷಾ ಅನ್ನೋದು ಬರೀ ಲಿಮಿಟೆಡ್ ಅಮೌಂಟ್ ಇದೆ, ಅದಕ್ಕೆ ಸ್ಕೋಪ್ ಕಡಿಮೆ ಇದೆ. ಪ್ಲಸ್ ಈಗ ನಾವು ಸಪೋಸ್ ಇದಕ್ಕೆ KMC ಹೋಗ್ತೀವಿ ಅಥವಾ ಬೇರೆ ಹಾಸ್ಪಿಟಲ್ ಹೋದಾಗ ಕೆಲವೊಂದು ಕಡೆ ಇದು ಇಲ್ಲ, ಈ ಒಂದು ಸ್ಕೀಮ್ ಇದ್ದಾಗ ನಮ್ಮ ಸ್ಟಾಫ್ಗೆ ಪಾಕೆಟಿಂದ ತುಂಬಾರು ಜೋಬಿಂದ ಖರ್ಚಾಗ್ತಾ ಇದೆ. ಇದಕ್ಕೆ ನಾವು ಏನಾದ್ರು ಹೆಲ್ಪ್ ಮಾಡ್ಬೋದಾ ಅಂತಂದರೆ ಅವರು ನನಗೆ 4 ಟೈಮ್ ಕೊಡಿ ಜನ, ಅದನ್ನು ನಾನು ಇದನ್ನು ನಿಮಗೇನೋ ಒಂದು ಮಾಡ್ತೀನಿ ಅಂತಂದು ಅವರು ಇತ್ತೀಗ ಅಂದರೆ ಈ ಸ್ಕೀಮು ಬರೀ SDM ಸ್ಟಾಫ್ಗೆ ಮಾಡಿದ್ದಾರೆ. ಒಂದು ಇದು ಒಂದು 60,000 ಮಂದಿ SDMಗೆ ಇದು ಸ್ಟಾಫ್ಗೆ KKSY ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಇದು ಕಾರ್ಯಕರ್ತರ ಕುಟುಂಬ ಸುರಕ್ಷಾ ಯೋಜನಾ ಅಂತ ಹೆಸರಿಟ್ಟಿದ್ದಾರೆ. ಇದಕ್ಕೆ 2 ಕ್ಯಾಟಗರಿ ಇದಾವೆ, 2 lakh ಕವರೇಜ್ ಒಂದು, 4 lakh ಕವರೇಜ್ ಒಂದು. ಯೂಸಲಿ ನಿಮ್ಗೆ 2 lakh 5 lakh. ಈ 5 lakh ಕವರೇಜ್ ಯೂಸಲಿ ನೀವು ಹೊರಗೆ ಯಾವುದೇ ಕಂಪ್ನಿದಲ್ಲಿ ತಗೊಂಡ್ರೆ ನಿಮಗೆ ಸುಮಾರು ಖರ್ಚು ಇರುತ್ತೆ. ಆದರೆ ಇದು ಆಶ್ಚರ್ಯ ಏನಂದರೆ 10,415 ರೂಪಾಯಿ ಮಾತ್ರ, ಅದರಲ್ಲಿ ಕುಟುಂಬದಲ್ಲಿ ಎಷ್ಟೇ ಮಂದಿ ಇರಲಿ ಅಮೌಂಟ್ ಅಷ್ಟೇ. 2 lakh ಲಿಮಿಟ್ ಇರೋದು ಬಂದು 4,166 ರೂಪಾಯಿ, ಅದು ಹಸ್ಬೆಂಡು ವೈಫು ಸ್ಪೌಸು ಪ್ಲಸ್ 2 ಚಿಲ್ಡ್ರನ್ 4 ಮಂದಿಗೆ ಸೇರಿ 4,166. ಇಷ್ಟು ಕಡಿಮೆ ಇದರಲ್ಲಿ ಎಲ್ಲಿ, ಇದರಲ್ಲಿ ನೀವು ಯಾವುದೇ ಹಾಸ್ಪಿಟಲ್ ಎಲ್ಲ ಟೈಪ್ಸ್ ಇದ್ದಾವೆ ಹೋದರೆ ಅಲ್ಲಿ IP ಇನ್ ಪೇಷಂಟ್ದು ಈ ಹೆರಿಗೆ ಆಗಲಿ ಮತ್ತು ಬೇರೆ ಏನಾದ್ರು ಆಪರೇಷನ್ಸ್ ಆಗಲಿ ಅಪ್ ಟು ಈ ಅಮೌಂಟ್ ತನಕ ಫ್ರೀ ಆಗಿದೆ. ಇದು ಒಂದು ತುಂಬ ಒಳ್ಳೆಯದು ಶ್ರೇಯಸ್ ಸರ್ ಕಡೆಯಿಂದ ಈ SKDRDP ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ತುಂಬ ಮಂದಿ SDM ಸ್ಟಾಫು ಇದರಿಂದ ಲಾಭ ಪಡ್ತಾರೆ. ಇದ್ರ ಜೊತೆಗೆ ನಮಗೆ ESI ಇದೆ, ಗೌರ್ಮೆಂಟ್ ಸ್ಕೀಮ್ಸು, ಎಂಡೋಸಲ್ಫಾನ್ ಇದೆ, ಆಯುಷ್ಮಾನ್ ಇದೆ, ಇವೆಲ್ಲ ಸ್ಕೀಮ್ಸು ನಮ್ಮ ಕಡೆ ಇದೆ. ಇದ್ರ ಜೊತೆಗೆ ಪ್ರೈವೇಟ್ ಇನ್ಶೂರೆನ್ಸ್ ಒಂದು 70 ಮೇಲೆ ಪ್ರೈವೇಟ್ ಇನ್ಶೂರೆನ್ಸ್ ಅವ್ರ ಜೊತೆಗೆ ನಮಗೆ ಟೈಪ್ ಇದೆ.
0: ಆಸ್ಪತ್ರೆ ವಿವಿಧ ವಿಭಾಗಗಳನ್ನ ತೆರೆದಿದೆ, ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಿದೆ. ಈ ನಡುವೆ ಈಗ ಈ ಮುಂದಿನ ಯೋಜನೆಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಹೊಸ ಆಲೋಚನೆಗಳಾಗಿರ್ಬೋದು, ಅದನ್ನ ನಮ್ಮ ಕೆಳಗರ ಜೊತೆಗೆ ಹಂಚಿಕೊಳ್ತೀರಾ?
1: ನಾನು ಇತ್ತೀಗ ಕೆಲವೊಂದು ರಿವ್ಯೂಸ್ ಪ್ಯಾನಲ್ ಡಿಸ್ಕಷನ್ಸ್ ಲೇಟೆಸ್ಟ್ ನೋಡಿದಾಗ ಅವರು ಜಾಸ್ತಿ ಮೆಡಿಕಲ್ ಟೂರಿಸಂ ಬಗ್ಗೆ ಮಾತಾಡ್ತಿದ್ರು. ಅಂದ್ರೆ ಈ ಬೇರೆ ದೇಶ ವಿದೇಶದಿಂದ ಸ್ಪೆಷಲಿ ಫ್ರಮ್ ದ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತೀವಿ, ಅಲ್ಲಿಂದ ಈ ಯಾಕಂದ್ರೆ ನಮ್ಮಲ್ಲಿ ಈ ಹಾಸ್ಪಿಟಲೈಸೇಷನ್ ಖರ್ಚು ತುಂಬಾ ಕಡಿಮೆ ವೆನ್ ಕಂಪೇರ್ ಟು ಅದರ್ ಕಂಟ್ರೀಸ್. ಸೊ ಅವರು ಅಂತದ್ದು ಒಂದು ಪ್ರಪೋಸಲ್ ಬಂದಿದ್ ನಮ್ಮ ಕಡೆ. ಅಂದ್ರೆ ಈಗ ಹೆಂಗಂದ್ರೆ ಈಗ ಕೆಲವೊಂದು ಕಾಯಿಲೆಗಳಿಗೆ ಐ ಪಿ ನಲ್ಲಿ ನಾವು ಇವಾಗ 40-50,000 ಖರ್ಚಾದ್ರೆ ಅವ್ರದ್ದು ಆಲ್ಮೋಸ್ಟ್ 2 lakhs ತನಕ ಕೊಡ್ತಾರೆ. ಇಂಥವು ಕೆಲವೊಂದು ಇನ್ಶೂರೆನ್ಸ್ ಇದಾವೆ, ಯಾಕಂದ್ರೆ ಅವ್ರಿಗೆ ಅಲ್ಲಿ ಇನ್ನೂ ಜಾಸ್ತಿ ಖರ್ಚಾಗುತ್ತೆ. ಸೊ ಅಂತ ಒಂದು ಒಳ್ಳೆ ಪ್ರಪೋಸಲ್ ಬಂದಾಗ ನಾನು ಪೂಜಾರ್ ಕಡೆ ಹೋಗಿದ್ದೆ. ಅವತ್ತು ಅಮ್ಮಾಜಿ ಇದ್ರು, ಪೂಜಾರ್ ಇದ್ರು, ಹರ್ಷಣ್ಣ ಅವರೆಲ್ಲ ಇದ್ರು. ನನಗೆ ತುಂಬಾ ಆಶ್ಚರ್ಯ ಆಗಿದ್ದ ವಿಷಯ ಏನಂದ್ರೆ ಅವ್ರು ಒಂದೇ ಮಾತಂದಿದ್ದಾರೆ, ಇದರಿಂದ ನಮಗೆ ಲಾಭ ಜಾಸ್ತಿ ಬರ್ಬೋದು, 3-4 times. ನನಗೆ ಅದು ಬೇಡ, ನಾವು ಹಾಸ್ಪಿಟಲ್ ಕಟ್ಸಿದ್ದು ಇಲ್ಲಿ ಇಲ್ಲಿ ಲೋಕಲ್ ಜನರಿಗೋಸ್ಕರ. ನೀವು ಅದು ಸ್ಟಾರ್ಟ್ ಮಾಡಿದ್ರೆ ಬೇರೆ ಕಡೆಯಿಂದ ಎಲ್ಲ ಬಂದು ಬೆಡ್ ಎಲ್ಲ ಫುಲ್ ಆಗಿ ನಮ್ಮ ಜನ ಬಂದಾಗ ಬೆಡ್ ಇಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಫಸ್ಟು ನಮ್ಮ ಜನರಿಗೆ ಏನೇನು ಬೇಕೋ ಅದೆಲ್ಲ ನಾವು ಮಾಡುವ, ಮುಂಚೆ ಏನಾರಿದ್ರೆ ಅದಕ್ಕೋಸ್ಕರ ಸಪ್ರೇಟ್ ಒಂದು ವಿಂಗ್ ಮಾಡೋಣ ಅಷ್ಟೇ ಬಿಟ್ಟು, ಈಗ ನಾವು ಕಟ್ಸಿದ್ದು ಇಲ್ಲಿ ಲೋಕಲ್ ಜನಗೆ, ಇಲ್ಲಿ ಅತ್ಯಂತ ಕಡಿಮೆದವರಿಗೆ ಮೊದಲು ಇಲ್ಲಿ ಜನರಿಗೆ ನಾವು ಸೇವೆ ಮಾಡೋಣ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಯೂಶ್ವಲಿ ನಾವು ಅಡ್ಮಿನಿಸ್ಟ್ರೇಷನಲ್ಲಿ ಇರೋದ್ರಿಂದ ನಾವು ನಮ್ಮ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಅದೇ ಪೂಜಾರ್ ಕಡೆ ಹೋದಾಗ ಅದು ನಮ್ಮದು ಕಂಪ್ಲೀಟ್ ಚೇಂಜ್ ಆಗುತ್ತೆ. ನಮ್ಮ ಅವರು ಒಂದು ಥಿಂಕಿಂಗ್ ನಾವು ಆ ಲೆವೆಲ್ಗೆ ಹೋಗೋದು ಸಾಧ್ಯ ಇಲ್ಲ ನಮಗೆ. ಅವ್ರು ಎಷ್ಟೊತ್ತು ಇಲ್ಲಿ ಜನರ ಬಗ್ಗೆ, ಇಲ್ಲಿ ಜನರಿಗೆ ಯಾವ ಥರ ಕಡಿಮೆ ಅತ್ಯಂತ ಇದರಲ್ಲಿ ಕೊಡಬೇಕು. ಸೊ ಹೀಗೆ ಕಮಿಂಗ್ ಹೀಗೆ ನಾನು ನಮಗೆ ತಿಳಿಸಿದಂಗೆ ನೋಡಿ, ಯಾವುದೇ ಹಾಸ್ಪಿಟಲ್ ಈವನ್ ಮ್ಯಾಂಗ್ಳೂರು ಬಿಟ್ಟರೆ ಯಾವುದೇ ಹಾಸ್ಪಿಟಲ್ 8 ventilators ಇಲ್ಲ. ಇಲ್ಲಿ 8 ventilators ಇದಾವೆ, ನಮಗೆ ICU ಬೆಡ್ಸ್ 9 ಇದಾವೆ, ಮತ್ತೆ ನಾನು ಅಂದಂಗೆ ಆಪರೇಷನ್ ಥಿಯೇಟರ್ಸ್ ಇರಲಿ. ನಮ್ಮಲ್ಲಿ ಕೀಹೋಲ್ ಸರ್ಜರೀಸ್ ಸಹಿತ ಹೀಗೆ ಆಗ್ತಾ ಇದ್ದಾವೆ. ಕೀಹೋಲ್ ಸರ್ಜರೀಸ್ ಅಂದರೆ ನಿಮ್ಗೆ ಗೊತ್ತಿದೆ, ನಾರ್ಮಲ್ ಆಗಿ ಏನೋ ಒಂದು ಆಪರೇಷನ್ ಆಗಬೇಕಂದ್ರೆ ಸುಮಾರು ಕಟ್ ಮಾಡ್ತಾರೆ ಯಾವುದೇ ಒಂದು ಪಾರ್ಟ್, ಅದು ಕಟ್ ಮಾಡಿದಾಗ ಅದು ರಕ್ತಸ್ರಾವ ಜಾಸ್ತಿ ಆಗುತ್ತೆ, ಮತ್ತೆ ಅದು ಸ್ಟಿಚ್ ಮಾಡಿದಾಗ ಅದು ಹೀಲಿಂಗ್ಗೆ ರಿಕವರಿಗೆ ಸುಮಾರು ಟೈಮ್ ಆಗುತ್ತೆ, ಒಂದು 4 weeks ಆಗ್ಬೋದು, 2 months. ಬಟ್ ಈ ಕೀಹೋಲ್ ಸರ್ಜರಿ ಅಂದ್ರೆ ಏನಂದ್ರೆ ಆ ಪಾರ್ಟ್ಗೆ ಮಾತ್ರ ಒಂದು ಸಣ್ಣದಿಷ್ಟೇ ಮಾಡಿ ಅಲ್ಲಿ ಒಂದು CMO ಅಷ್ಟೇ ಇರುತ್ತೆ, ಅದರಲ್ಲಿ ಇದು ಇನ್ಸರ್ಟ್ ಮಾಡಿ ಸರ್ಜರಿ ಮಾಡಿ ಮತ್ತೆ ಅದು ಕ್ಲೋಸ್ ಆಗುತ್ತೆ, ರಕ್ತಸ್ರಾವ ಕಡಿಮೆ ಆಗುತ್ತೆ, ಪ್ಲಸ್ ಬೇಗ ಕೆಲವೊಂದು ಮಂದಿ 15-20 days ರಿಕವರ್ ಆಗೋರು 2nd day ವಾಕ್ ನಡ್ಕೊಂತ ಮನೆಗೆ ಹೋಗ್ಬೋದು. ಸೊ ಇಂಥದ್ದು ಬೇಕಾದ ಎಲ್ಲ ತರ ಈ 4K ಲೆಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಅಂತೀವಿ ಎಲ್ಲಿ ಇಲ್ಲ, ನಮ್ಮಲ್ಲಿ ಮಾತ್ರ ಇದೆ ಇದು. ಇದಕ್ಕಿಂತ ಇಂಪಾರ್ಟೆಂಟ್ ನಾನು ಇಲ್ಲಿ ತಿಳಿಸೋದೇನೆಂದ್ರೆ ಸ್ಟಾಫ್ ತುಂಬಾ ಇಂಪಾರ್ಟೆಂಟು, ಡಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬಂದ ಪೇಷಂಟು ಯಾವ ಥರ ನಾವು ಮಾತಾಡಬೇಕು, ಯಾವ ಥರ ಅವ್ರಿಗೆ ಗೌರವ ಕೊಡಬೇಕು, ಯಾವ ಥರ ಅವ್ರಿಗೆ ಆ ನೋವು ನಾವು ಇದೀವಿ ಅನ್ನೋ ಭರವಸೆ ಕೊಡೋದಕ್ಕೆ ನಾವು ಸುಮಾರು ಮಂದಿಗೆ ಇದು ಬ್ಯಾಂಗ್ಳೂರಿಂದ IIHMR ಅಂತ ಈ ಒಂದು ದೊಡ್ಡ ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂಡ್ ರಿಸರ್ಚ್ ಸೆಂಟರ್ ಅಂತ, ಇವ್ರ ಕಡೆಯಿಂದ ನಮ್ಮ ಡಾಕ್ಟರ್ಸ್ಗೆ ಸ್ಪೆಷಲಿ 4 days ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಂದರೆ ಪೇಷಂಟ್ ಜೊತೆ ಹೆಂಗೆ ಮಾತಾಡಬೇಕು, ಪೇಷಂಟ್ದು ಏನೇ ಒಂದು ಬಗ್ಗೆ ನಾವು ಯಾವುದು ಮಾತಾಡ್ಬೋದು ಯಾವ್ದು ಮಾತಾಡಬಾರ್ದು, ಅವ್ರಿಗೆ ಭರವಸೆ ಯಾವ ಥರ ಕೊಡ್ಬೋದು ಅನ್ನೋದ್ರ ಬಗ್ಗೆ, ಮತ್ತೆ ನಮ್ಮ ನರ್ಸಸ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಾಗಿದೆ. ಈ ಸ್ವಾಸ್ಥ್ಯ ಅಕಾಡೆಮಿ ಅಂತ ಇನ್ನೊಂದು ಪ್ರೆಸ್ಟೀಜಿಯಸ್ ಅಕಾಡೆಮಿ, ಅವ್ರ ಕಡೆಯಿಂದ ನಮ್ಮ ನರ್ಸಸ್ಗೆ, ನಮ್ಮ ಬೇರೆ ಎಲ್ಲ ಟೆಕ್ನಿಕಲ್ ಸ್ಟಾಫ್ಗೆ, ಮತ್ತೆ ಬಿಲ್ಲಿಂಗ್ ಆ್ಯಂಡ್ ಸಪೋರ್ಟಿಂಗ್ ಸ್ಟಾಫ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಿದ್ವಿ, ಪ್ಲಸ್ ಇಂಟರ್ನಲ್ ಟ್ರೈನಿಂಗ್ ಸಹಿತ ನಮ್ಮಲ್ಲಿ. ನಾನು ಐ ಮೈ ಟ್ರೈನರ್, ಸೊ ಹಂಗಾಗಿ ಎವ್ರಿ 3 months ಅನ್ಸು ಅವ್ರಿಗೆ ಸಾಫ್ಟ್ ಸ್ಕಿಲ್ಸ್ ಮೇಲೆ ಟ್ರೈನಿಂಗ್ ಆಗ್ತಾ ಇರುತ್ತೆ. ಪ್ಲಸ್ ನಮಗೆಲ್ಲ ಒಂದು ದೊಡ್ಡವರು ಏನಂದ್ರೆ ಧಾರವಾಡ ನಮ್ಮದು ಮೆಡಿಕಲ್ ಯೂನಿವರ್ಸಿಟಿನೇ ಇದೆ. ಸೊ ನಾವು ಸರ್ ನಿರಂಜನ್ ಸರ್ ವೈಸ್ ಚಾನ್ಸಲರ್ ಇದು ಅಲ್ಲಿ ಇದ್ದಾರೆ, ವೈಸ್ ಚಾನ್ಸಲರ್ ಸರ್ ಇದ್ದಾರೆ, ಅವ್ರನ್ನು ಬೇಡ್ಕೊಂಡು ನಾವು ಇಲ್ಲಿಂದ ಅಲ್ಲಿ ಸಹಿತ ನಾವು, ಯಾಕಂದ್ರೆ ಅದು ತುಂಬ ದೊಡ್ಡ ಹಾಸ್ಪಿಟಲ್, ಒಳ್ಳೆಯ ಒಂದು ಹೆಸರಿದ್ದ ಧಾರವಾಡನಲ್ಲಿ ಇರೋದು, ಇಲ್ಲಿಂದ ಟ್ರೈನಿಂಗ್ ನಾವು ಅಲ್ಲಿಗೆ ಸಹಿತ ಕಲಿಸ್ತಾ ಇರ್ತೀವಿ. ಒಂದು ಟೆಕ್ನಿಕಲ್ ಟ್ರೈನಿಂಗ್ ಇರ್ಬೋದು, ಒಂದು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಸಹಿತ ಅಲ್ಲಿಂದ ಬರ್ತಾ ಇದೆ. ಅತ್ಯಂತ ಸಂತೋಷವಾದ ಏನಂದ್ರೆ ನಮ್ದು NABH ಸಹಿತ ರಿಕ್ರಿಯೇಟ್ ಆಗಿದೆ, ಇನ್ನೊಮ್ಮೆ ನಮ್ಮ ಅಗ್ರಿಗ್ರೇಟೆಡ್ ಆಗಿದೆ. ಅಂದ್ರೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನಲ್ಲಿ ನಮ್ದು ಹಾಸ್ಪಿಟಲ್ ಪೇಷಂಟ್ ಒಂದು ಇದರಲ್ಲಿ ಪ್ರೋಟೋಕಾಲ್ಸ್ ನಲ್ಲಿ ಇದ್ರೆ ಮಾತ್ರ ಅಂತದ್ ಬರುತ್ತೆ. ಸೊ ನಮ್ದು ಮೊನ್ನೆ ಸಹಿತ 2nd ಆಗಿದೆ. ಮತ್ತು ಇನ್ನೊಂದು ಮಾನ್ಯತಾ ಸರ್ಟಿಫಿಕೇಶನ್ ಅಂತಾರೆ, ಲೇಬರ್ ಥಿಯೇಟರ್ ಅಂದರೆ ಈ ಹೆರಿಗೆ ವಿಭಾಗದಲ್ಲಿ ಥಿಯೇಟರ್ನಲ್ಲಿ ಒಂದು ವೇಳೆ ಡಾಕ್ಟರು ಬರೋದು ಒಂದು 5 minutes ಆದರೂ 3 minutes ಆದರೂ ಏನಾದರೂ ಕ್ರಿಟಿಕಲ್ ಕಂಡೀಷನ್ ಇದ್ದರೆ ನರ್ಸಸ್ಸು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋದ ಮೇಲೆ ನಮ್ಮ ನರ್ಸಸ್ಸು ಮೊನ್ನೆ ಎಕ್ಸಾಮ್ಸು ಪ್ರಿಪೇರ್ ಆಗಿ ಅಟೆಂಡ್ ಆಗಿದ್ದಕ್ಕೆ ತುಂಬ ಹೆಮ್ಮೆಯಿಂದ ಅಂತೀನಿ. 16 ಪಾಯಿಂಟ್ಸ್ ಅವ್ರು ತಗೊಂಡು ಪಾಸ್ ಆಗಿದ್ದಾರೆ. ಅದು ತುಂಬ ಹೆಮ್ಮೆಯ ಒಂದು ವಿಷಯ. ಮಾನ್ಯ ನನಗೆ ಗೊತ್ತಿದ್ದು ಇಡೀ ದೇಶದಲ್ಲಿ ಬೆರಳಲ್ಲಿ ಎನಿಸ್ಬೋದು ಈ ಥರ ಮಾನ್ಯತಾ ಸರ್ಟಿಫಿಕೇಟ್ ಬಂದಿದ್ದು ಅಂತ ಒಂದು ಸರ್ಟಿಫಿಕೇಟ್ ಸಹಿತ ಹಾಸ್ಪಿಟಲ್ ಹೊಂದಿದೆ ಅನ್ನೋದಕ್ಕೆ. ಮತ್ತು ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆನೂ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ಅದ್ರ ಬಗ್ಗೆ ಸಹಿತ ನಮ್ಮ ಕಡೆ ಕ್ವಾಲಿಫೈಡ್ ಪರ್ಸನ್ ಇದ್ದಾರೆ. ನಾವು ಫೈರ್ ಆ್ಯಂಡ್ ಸೇಫ್ಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಇವ್ರಿಗೆ ರೆಗ್ಯುಲರ್ ಆಗಿ ಇವ್ರಿಗೆ ಟ್ರೈನಿಂಗ್ಸ್ ಕೊಡ್ತಾ ಇರ್ತೀವಿ. ಮಾಕ್ ಡ್ರಿಲ್ಸ್ ಮಾಡ್ತಾ ಇರ್ತೀವಿ ನಮ್ಮ ಹಾಸ್ಪಿಟಲ್ನಲ್ಲಿ. 2 ತಿಂಗಳಿಗೊಮ್ಮೆ ಮಾಕ್ ಡ್ರಿಲ್ಸ್ ಆಗ್ತಾ ಇರ್ತವೆ.
0: ಓಕೆ.
1: ಮತ್ತು ಮೆಡಿಕಲ್ ಇಕ್ವಿಪ್ಮೆಂಟ್ ಬಗ್ಗೆ ಸಹಿತ ಅದನ್ನು ಹೆಂಗೆ ಬಳಸಬೇಕು, ಲೇಟೆಸ್ಟ್ ಇಕ್ವಿಪ್ಮೆಂಟ್ ಸುಮಾರು ಪರ್ಚೇಸ್ ಮಾಡ್ತಾ ಇರ್ತೀವಿ. ಮತ್ತು ಇತ್ತೀಗ ನೀವು ಅಂದಂಗೆ ಪೂಜಾ ಕಾವಂದರು MRI ಸಹಿತ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. MRI ಅನ್ನೋದು ಆಲ್ಮೋಸ್ಟ್ 8-9 crore ರೂಪಾಯಿ ಖರ್ಚಾಗುತ್ತೆ. ಆದರೂ ಸಹಿತ ಇಲ್ಲಿ ಜನರಿಗೆ ಒಳ್ಳೇದಾಗಲಿ ಅಂತಂದ ಪೂಜರು ಸುಮಾರು ಮಂದಿ ಹೋಗಿ ಅವ್ರನ್ನ ಬೇಡ್ಕೊಂಡ್ರಂತೆ, MRI ಕೊಡಿ ಸರ್, ಸುಮಾರು ಕಷ್ಟ ಆಗ್ತಾ ಇದೆ ನಮ್ಗೆ ಹೋಗಿ ಬರೋದಂತ. ಸುಮ್ಮನೆ ಸ್ಯಾಂಕ್ಷನ್ ಆಗಿದೆ. 6-7 ತಿಂಗಳಲ್ಲಿ MRI ಸರ್ವಿಸಸ್ ಸಹಿತ ನಾವು ಕೊಡ್ತೀವಿ. ದೊಡ್ಡ ಕಾಯಿಲೆ ಈಗ ಕೆಲವೊಂದು ಹೃದಯ ರೋಗಕ್ಕೆ ಸಂಬಂಧಿಸಿದ್ದಿರ್ಬೋದು, ಈ ನ್ಯೂರಾಲಜಿಗೆ ಸಂಬಂಧಿಸಿ, ನರಕ್ಕೆ ಸಂಬಂಧಿಸಿರ್ಬೋದು, ಇಂಥದಕ್ಕೆಲ್ಲ ಸ್ವಲ್ಪ ಹೊರಗೆ ಹೋಗ್ತಾ ಇದ್ದಾರೆ. ಅಂಥವ್ರು ಸಹಿತ ಆದಷ್ಟು ನಾವು ಇಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
0: ಈಗ ಲ್ಯಾಬ್ ಮತ್ತು ಸ್ಕ್ಯಾನ್ ಸೇವೆಗಳು ಇವೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಿ.
1: ಸರ್, ಈಗ ನೋಡಿ, ಲ್ಯಾಬ್ ನಮ್ಮದು 24/7 ಇದೆ. ಅಂದರೆ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಏನಿಲ್ಲ. ಯಾವಾಗ ಯಾರೇ ಆಗಲಿ ಏನೇ ಒಂದು ಲ್ಯಾಬ್ ಬಗ್ಗೆ ಅಂದರೆ ರಕ್ತ ಪರೀಕ್ಷೆ ಇರ್ಬೋದು, ಬೇರೆ ಏನೇ ಪರೀಕ್ಷೆ ಇರ್ಬೋದು, ಮಾಡಬೇಕಂದ್ರೆ ಇಲ್ಲಿ ಬರ್ಬೋದು. ಯಾಕೆ ಬರಬೇಕಂದ್ರೆ ತುಂಬ ಹೆಮ್ಮೆಯಿಂದ ಅಂತೀವಿ. ನಮ್ಮದು ಪ್ರತಿ ತಿಂಗಳ ನಮ್ಮ ರಿಪೋರ್ಟ್ಸ್ ಏನಿದೆ, CMC ವೆಲ್ಲೂರು ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರಿಗೆ, ಅದು ಕ್ವಾಲಿಟಿ ಕಂಟ್ರೋಲ್ ಅಂತೀವಿ ನಾವು. ತಿಂಗಳ ತಿಂಗಳ ಅವ್ರೇನು ಮಾಡ್ತಾರೆ, ಅವ್ರ ಕಡೆ ಮೆಂಬರ್ಶಿಪ್ ತೊಗೊಂಡ್ಮೇಲೆ ಅವರೇ ಸ್ಯಾಂಪಲ್ಸು ನಮ್ಮದು ಅವ್ರ ಕಡೆಯಿಂದ ಸ್ಯಾಂಪಲ್ಸು ವಿತೌಟ್ ಇದು ನಮಗೆ ಕಳಿಸ್ತಾರೆ. ಹೆಸರು ಗೆಸರು ಏನಿಲ್ಲ, ನಾವು ನಮ್ಮ ಲ್ಯಾಬ್ನಲ್ಲಿ ಅದನ್ನು ಟೆಸ್ಟ್ ಮಾಡಿ ಅದರ ರಿಸಲ್ಟ್ಸ್ ನಾವು ಅಲ್ಲಿಗೆ ಕಳಿಸ್ಬೇಕು. ಕಳಿಸಿದ್ಮೇಲೆ ಅವರು ಸ್ಟ್ಯಾಂಡರ್ಡ್ ಇದೆಯೋ ಇಲ್ಲ ಅಂತ ನೋಡಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅಕ್ಯುರೇಸಿ ಎಲ್ಲಿ ತನಕ ಇದೆ ಅಂತ ಲ್ಯಾಬ್ ರಿಪೋರ್ಟ್ಸು. ಸೊ ನನಗೆ ತುಂಬ ಸಂತೋಷವಾದ ವಿಷಯ ಏನಂದರೆ, ಪ್ರತಿ ಸಲ ನಮ್ಮದು A+ ಅವ್ರು B+ ಬಿಟ್ಟು ಇಲ್ಲಿ ತನಕ ಅದಕ್ಕಿಂತ ಕಡಿಮೆ ಬರ್ತಾ ಇಲ್ಲ. ಸೊ ತುಂಬ ಸಂತೋಷವಾದ ವಿಷಯ, ರಿಪೋರ್ಟ್ ಅಕ್ಯುರೇಸಿ ಕರೆಕ್ಟ್ ಇರುತ್ತೆ ಅಂತ ಒಂದು. ಮತ್ತು ನಮ್ಮಲ್ಲಿ ಲ್ಯಾಬ್ನಲ್ಲಿ ವಿಷಯ ಏನಂದರೆ, ಹಾರ್ಮೋನ್ ಅನಲೈಸರ್ ಫುಲ್ಲಿ ಆಟೋಮೇಟೆಡ್ ಇದೆ. ಇದರಿಂದ ಏನಾಗುತ್ತೆ, ನಿಮಗೆ ಬೇಗ ಲ್ಯಾಬ್ ಟೆಸ್ಟ್ ಕೊಡೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಥೈರಾಯ್ಡ್ ಪ್ರೊಫೈಲು ಸ್ಪೆಷಲಿ ಈಗ ನಾನು ಮಾತಾಡೋದು ಈ ಥೈರಾಯ್ಡ್ ಪ್ರೊಫೈಲ್ ಇರ್ಬೋದು, ವೈಟಮಿನ್ D ಇರ್ಬೋದು, ವೈಟಮಿನ್ B12 ಇರ್ಬೋದು, ಬೇಟಾ HCG ಅನ್ನೋದು, ಈ 4 ಇಲ್ಲಿ ಎಲ್ಲಿ ಆಗೋದಿಲ್ಲ, ಕೇವಲ ಮ್ಯಾಂಗ್ಳೂರ್ನಲ್ಲೇ ಆಗೋದು. ಇದು ನಮ್ಮ ಹಾಸ್ಪಿಟಲ್ನಲ್ಲಿ ಇರೋ ಲ್ಯಾಬು, ಇಲ್ಲೇ ನಾವು ಟೆಸ್ಟ್ ಅಂದರೆ ಮ್ಯಾಂಗ್ಳೂರ್ ಹೋಗಬೇಕಾಗಿಲ್ಲ, ಜನರು ಇಲ್ಲೇ ನಾವು ಮಾಡಿ ಕೊಡೋಕ್ಕೆ ಸಾಧ್ಯತೆ ಇದೆ. ಇದರಿಂದ ಏನಾಗುತ್ತೆ, ನಮ್ಮ ಡಾಕ್ಟರ್ ಸಹಿತ ಕಾಯೋದು ಬೇಕಾಗಿಲ್ಲ.
0: ಹೌದು,
1: ಇಮಿಡಿಯೇಟ್ಲಿ ರಿಪೋರ್ಟ್ ಆದ ಕೂಡಲೇ ಜನರಿಗೆ ನಾವು ಇಮಿಡಿಯೇಟ್ಲಿ ಸೇವೆ ಮಾಡುವ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಇದರ ಜೊತೆಗೆ ನಮ್ಮ ಹಾಸ್ಪಿಟಲ್ನಲ್ಲಿ ಬಯೋ ಕೆಮಿಸ್ಟ್ರಿ ಫುಲ್ಲಿ ಆಟೋಮ್ಯಾಟಿಕ್ ಇದಿದೆ, ಹಾರ್ಮೋನಲ್ ಫುಲ್ಲಿ ಆಟೋಮ್ಯಾಟಿಕ್ ಇಕ್ವಿಪ್ಮೆಂಟ್ ಇದೆ. HbA1c ಅಂತಾರೆ, ಅಂದರೆ ಇದು ಇಯರ್ಲಿ 3 months ಆವ್ರೇಜು ಶುಗರ್ ಆವ್ರೇಜು ಕೊಡ್ತಾ ಇದೆ. ಇದು ನಮ್ಮ ತಾಲೂಕಿನಲ್ಲಿ ನಮ್ಮ ಒಂದೇ ಹಾಸ್ಪಿಟಲ್ನಲ್ಲಿ ಇದು ಇರೋದು, HbA1c ಅನ್ನೋದು. ಮತ್ತು ಇದೊಂದು ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮೆಟೋಗ್ರಫಿ ಅಂತ ಅಂತಾರೆ, ಅಂದರೆ HPCL ಅಂದರೆ. ಸೊ ಈ ಇಂಥ ಒಂದು ಅತ್ಯಾಧುನಿಕವಾದ ಒಂದು ಇಕ್ವಿಪ್ಮೆಂಟು ಪೂಜ್ಯರು ನಮಗೆ ಕೊಟ್ಟಿದ್ದಾರೆ. ಇದು ಎಲ್ಲ ತುಂಬ ಕಾಸ್ಟ್ಲಿ ಮಿಷಿನ್ಸ್ ಇವೆಲ್ಲ, ಆದರೂ ಜನರಿಗೆ ಬೇಗ ರಿಪೋರ್ಟ್ಸ್ ಬರಲಿ, ಡಾಕ್ಟರ್ಸ್ಗೆ ಬೇಗ ಅವ್ರಿಗೆ ಅನುಕೂಲ ಆಗುತ್ತೆ ಕೊಡೋದಕ್ಕಂತ ಇಂಥದ್ದು ಮಾಡ್ತಾ ಇದ್ವಿ. ನಮ್ಮ ಕಡೆ ಯಾವುದೇ ಒಂದು ಜನರು ಬಂದಾಗ 24/7 ಸರ್ವಿಸಸ್ ಇದೆಲ್ಲ ತಾವು ಪಡ್ಕೋಬಹುದು.
0: ಆಸ್ಪತ್ರೆಯಲ್ಲಿ ನಡೆಯುವಂತ ವಿಶೇಷ ಚಿಕಿತ್ಸೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಸ್ಪೆಷಲಿ ನಮ್ಮಲ್ಲಿ ಫುಡ್ ಕೇರ್ ಸೆಂಟರ್ನೂ ಇದೆ, ಇದು ಯೂಸಲಿ ಅಲ್ಲಿ ಇರಲ್ಲ. ಇದಕ್ಕಿಂತ ನಮ್ಮ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ. ತುಂಬ ಹೆಮ್ಮೆಯಿಂದ ಅನ್ಬೋದು, ಮೊನ್ನೆ ಇತ್ತೀಗ ವಿಶ್ವದಲ್ಲಿಯೇ ಮೊದಲ ಬೆನ್ನು ಮೂಳೆ ಗಡ್ಡೆ ಮತ್ತು ಡ್ಯೂರಲ್ ಯಶಸ್ವಿ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ನಡೆದಿದೆ, ವರ್ಲ್ಡ್ನಲ್ಲಿ ಫಸ್ಟ್. ಯಾಕಂದ್ರೆ ಇವನ್ ಕೊರಿಯನ್ ಡಾಕ್ಟರ್ಸ್ ಯೂಸ್ವಲಿ ಕೊರಿಯಾ ಇಸ್ ನೋನ್ ಫಾರ್ ಇಂತ ಒಂದು ಶಸ್ತ್ರಚಿಕಿತ್ಸೆ. ಅವರು ಸಹಿತ ತುಂಬಾ ಆಶ್ಚರ್ಯ, ಡೆಹ್ರಾಡೂನ್ ನಲ್ಲಿ ನಡೆದ ಒಂದು ಇದರಲ್ಲಿ ನಮ್ಮ ಡಾಕ್ಟರ್ಸ್ ಮಾಡಿದ ಕೇಳಿ ಅವರಿಗೆ ತುಂಬಾ ಆಶ್ಚರ್ಯ ಆಗಿದೆ. ಸೊ ಇಂಥ ಒಂದು ಸರ್ಜರಿ ಆಗಿ 68 ವರ್ಷ ಒಂದು ಲೇಡಿಗೆ ಇದು ಮಾಡಿದ್ದಾರೆ. ಅವರು ತುಂಬ ಬೇಗ ನಯವಾಗಿ ಅವರು ಆರಾಮಾಗಿ ನಡೆಯೋದು ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ತಮಗೆ ಅಂದಿದ್ದಾಗ ಕೀಹೋಲ್ ಸರ್ಜರೀಸ್ ನಮ್ಮ ಕಡೆ ನಡೀತಾ ಇದ್ದಾವೆ. ಮತ್ತು ಬಾಯಿ ಕ್ಯಾನ್ಸರ್ ಅದು ಏನಿದೆ, ನಮ್ಮಲ್ಲಿ ಒಳ್ಳೆ ಫೆಲೋಶಿಪ್ ಮಾಡಿದ ಡಾಕ್ಟರ್ ಇದ್ದಾರೆ, ಕ್ಷಯಕರವಾದ ಬಾಯಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ವಕ್ರಪಾದ ಮಗುವಿದ ಶಸ್ತ್ರಚಿಕಿತ್ಸೆ, ಇದು ತುಂಬ ಕ್ಲಿಷ್ಟವಾದ ಒಂದು ಇದಾಗಿದೆ. ಉಬ್ಬಿರುವ ರಕ್ತನಾಳಿಗೆ ಎಂಡೋವೇನರ್ ಲೇಸರ್ ಶಸ್ತ್ರಚಿಕಿತ್ಸೆ ನಡೆದಿದೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಹಾಗೂ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟು, ಅದೇ ಥರ ಏಕಕಾಲಕ್ಕೆ ಎರಡು ಕಾಲಿಗೆ ಟೋಟಲ್ ನೀ ರಿಪ್ಲೇಸ್ಮೆಂಟು ಆಗಿದೆ. ಲ್ಯಾಪ್ರೋಸ್ಕೋಪಿಕ್ ಹಿಸ್ಟರೆಕ್ಟಮಿ ಶಸ್ತ್ರಚಿಕಿತ್ಸೆ ನಡೀತಾ ಇದ್ದಾವೆ. ಕಣ್ಣಿನ ಶಸ್ತ್ರಚಿಕಿತ್ಸೆ ಆ್ಯಸ್ ಯೂಶುವಲ್, ಮತ್ತು ಟ್ಯಾಪಿಂಗ್ ಶಸ್ತ್ರಚಿಕಿತ್ಸೆ, ಮತ್ತು ಕಷ್ಟವಾದ ಏನು ದಂತ ಚಿಕಿತ್ಸೆ ಸಹಿತ ನಮ್ಮಲ್ಲಿ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಬೇಕಾದಂಥ ಅತ್ಯಾಧುನಿಕವಾದ ನಮ್ಮ ಕಡೆ 32 slices ಸ್ಕ್ಯಾನರ್ ಇದೆ, ಮತ್ತು 4 BPL ಎಲಿಸಾ 600 ವೆಂಟಿಲೇಟರ್ ನಮ್ಮಲ್ಲಿ ಟೋಟಲ್ 8 ಇದ್ದಾವೆ ಅಂತ ಅನ್ನೋದಕ್ಕೆ. ಇದರ ಜೊತೆಗೆ ಹಾರ್ಮೋನ್ ಪರೀಕ್ಷೆ, ಬಂಜೆತನ ಪರೀಕ್ಷೆ, ಇದಕ್ಕೆ ನಮಗೆ ಇವರು ಯಂತ್ರಗಳಿದ್ದಾವೆ. CM ನಾನು ತಮಗೆ ಅಂದಾಗ ಇದೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಏನಂದರೆ ಹಾಸ್ಪಿಟಲ್ನಲ್ಲಿ ಒಳ್ಳೆ ಟ್ರೈನ್ಡ್ ಸ್ಟಾಫ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದೆ, ಈ ಯಂತ್ರಗಳನ್ನೆಲ್ಲ ಬಳಸೋದಕ್ಕೆ ಬೇಕಾದ ಎಲ್ಲ ವೆಲ್ ಟ್ರೈನ್ಡ್ ಸ್ಟಾಫ್ ಇದ್ದಾರೆ.
0: ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳು ಮತ್ತು ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳು, ಆಸ್ಪತ್ರೆಯ ಮೂಲಕ ಜನಸಮುದಾಯಕ್ಕೆ ಕೊಡ್ತಿರುವಂಥ ವಿವಿಧ ರೀತಿಯಾದಂಥ ಸೇವೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ತಾವು ತಿಳಿಸಿದಿರಿ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದದಲ್ಲಿ ಕೂಡ ನಾವು ಸರಣಿ ಕಾರ್ಯಕ್ರಮಗಳನ್ನು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ನಿರಂತರವಾಗಿ ಮಾಡುವ ಮೂಲಕ ಆರೋಗ್ಯದ ಕಾಳಜಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಸರ್. ಇಷ್ಟು ಹೊತ್ತು ನಮ್ಮ ಈ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.
1: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಏನ್ 17 ವರ್ಷ ದುಮ್ಮಿ ಪಂಡಿತ ಬೇಡದು ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮುಂದೆ ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂತ ಸಹಾಯಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಬೇಡ ನೀನಾದ ಏನ ಹೇಳಿಲ್ಲ ನಿಖಿಲ್ ಹೇಳಿ.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ ಬಿಎ ಬಿಎಸ್ಸಿಯ ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ ಬಿಎಸ್ಸಿ ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ, ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬ ಚೆನ್ನಾಗಿದ್ದಾರೆ, ನಾವು ತುಂಬ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬ ಸ್ಟ್ರೆಸ್ ಆಗ್ತೀವಿ ಮತ್ತು ಇರಿಟೇಟ್ ಆಗ್ತೀವಿ. ನಾವು ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರ್ಬೋದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರ್ಬೋದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡಿದರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು. ನಾವು ತುಂಬ ಫೋನ್ ಯೂಸ್ ಮಾಡ್ತಿದ್ದೀವಿ ಅಂತ ಅದರಿಂದ ನಾವು ದೂರ ಆಗಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳಬೇಕಂದ್ರೆ ಫೋನ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನ ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದ್ರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ನಲ್ಲಿ ತಪ್ಪು ಆಗಿ ಬಿಟ್ಟರೆ ಜನ ಏನ್ ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೆಯದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ. ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ. ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನು ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಕುಗ್ಗಿಸಬಹುದಾ? ಸಾಕ್ಷಿತ ಅವರೇ.
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ. ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆ ಕಾಣಿಸ್ತಾರೆ. ಆದ್ರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನ ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಕ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದ್ರೆ ಇತರರಿಂದ ಬರುವಂತ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದ್ರೆ ಬೇಜಾರು. ಪ್ರತಿಕ್ರಿಯೆ ಬಂದ್ರೆ ಮಾತ್ರ ನನಗೆ ಮೌಲ್ಯ ಇದೆ, ಬರ್ಲಿಲ್ಲ ಅಂತ ಅಂದ್ರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾನೇ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರದೆ ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನ ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತಹ ಒಳ್ಳೆ ಸಂಗತಿಗಳನ್ನ ನಾವು ಮರ್ತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ಮಿತಿ ಇಲ್ಲದ ಬಳಕೆ ಮತ್ತೆ ನಿರಂತರ ಹೋಲಿಕೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದ್ರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂತದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂತ ವಿಷಯಗಳನ್ನ ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದ್ರೆ ನಮ್ಮ ಆತ್ಮ ಮೌಲ್ಯವನ್ನ ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಹಾನಿ ಮಾಡಬಹುದು. ಆದ್ರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರು ಇನ್ನೊಂದ ತೆರನಾದ ಅಡಿಕ್ಷನ್ ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು. ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಇದೀಗ ಲತಿಕಾ ತಮಗೆ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
3: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ. ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಿಮಗೆ ಪ್ರಶ್ನೆ.
5: ಖಂಡಿತವಾಗ್ಲೂ ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನ ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನ ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯೇ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮ್ಗೆ ಇವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ ಎಲ್ಲೋ ಒಂದು ರೀತಿಯ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕವನ್ನು ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸಕ್ಕೆ ಶುರು ಮಾಡಿದ್ದಾರೆ. ಜೀವನದ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚಿಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ ಇದೆಲ್ಲದವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡುವ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡುತ್ತೆ. ಸಂಪರ್ಕ ಆಗಿರಬಹುದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರಬಹುದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನ ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನ ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರಬಹುದು, ಸಂಬಂಧಗಳ ಬಗ್ಗೆ ಆಗಿರಬಹುದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನ ನಮಗೆ ನೀಡುತ್ತಾ?
1: ಖಂಡಿತವಾಗಿಯೂ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಳ್ಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರೆತು ಬಿಡ್ತೀವಿ. ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ದಿ ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲ್ಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
0: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಎಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
7: ಮಾತೆರೆಗಳ ನಮಸ್ಕಾರ. ನಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM. ಮುಂದೆ ನನಗೂ ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
8: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಲೇಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20ರಂದು ಬೆಳಿಗ್ಗೆ 9 ಸಂಜೆ 5 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆಯ ಕೇಂದ್ರಗಳಲ್ಲಿ ನಡೆಯಲಿದೆ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ, ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ, ಆಕ್ಷೇಪಣೆಗಳಿದ್ದರೆ ದಾಖಲಿಸಿ, ನಿಮ್ಮ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

ಯೋಗಾಚಾ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ SM ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮ ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನ್ ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನ್ ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರಾ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನು ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳ್ದು ಹೋದ್ರೂ ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು.

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ನಾತರೇ ನಮಸ್ಕಾರ. ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದು ತಿರ್ತು ಹೋದ್ದು ಬೇರೆ ಮುಳ್ಳು ಕಟ್ಟಾದು ಜತ್ತು ಅಲ್ಪನಿದ್ದೆ ಅಂತ ದೇಶ ಮಂತ್ ನಾತೇರ್ ಲವಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ
1: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

കേൾക്കുന്നുള്ളത് റേഡിയോ നിനാദ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿಯಿಂದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿ.

ಮುಂದೆ ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಸಲ ಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಈಗ ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮ್ಯ ಚಿತ್ರದ ಈ ಹಾಡಿಗೆ ಮನವೊಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಚನ್ನಮನದ ನಾದ ತರಂಗ. ಶುಭ ದಿನ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

నిత్యం కాల్చిన సముదాయ బాణూలి రేడియో నినాద 90.4 FM. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ. ಮನಸ್ಸಿಗೆ ಮುದ ನೀಡುವ, ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವ ಕನ್ನಡ ಚಿತ್ರರಂಗದ ಆಯ್ದ ಸಮುದ್ರ ಗೀತೆಗಳೊಂದಿಗೆ ಈ ತಂಪಿನ ವಾತಾವರಣದ ಜೊತೆಗೆ ಇನ್ನೊಂದು ಅರ್ಧ ತಾಸು ಕಳೆಯೋಣ. ಇದೀಗ ಮೊದಲನೆಯದಾಗಿ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆ ಪಡೆದ ಒಂದು ಮಧುರ ಪ್ರೇಮ ಗೀತೆ, ಕೃಷ್ಣಂ ಪ್ರಣಯಸಖಿ ಚಿತ್ರದ ದ್ವಾಪರ. ಈ ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಈ ಹಾಡನ್ನು ತನ್ನ ಸುಮಧುರ ಕಂಠದಲ್ಲಿ ಹಾಡಿದ್ದಾರೆ ಜಸ್ಕರಣ್ ಸಿಂಗ್. ಹಾಗಾದರೆ ಇನ್ನೇನು, ಈ ಹಾಡನ್ನು ಕೇಳೋಣ ಅಲ್ವಾ?

ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಈಗ ಕೋಟಿಗುಬ್ಬಾತ್ರಿ ಚಿತ್ರದ ನೀ ಕೋಟಿಯಲ್ಲಿ ಒಬ್ಬನೇ ಎಂಬ ಮಧುರ ಭಾವನೆಗಳನ್ನು ಪ್ರೀತಿಯಲ್ಲಿ ವ್ಯಕ್ತಪಡಿಸುವ ಯೋಗರಾಜ್ ಭಟ್ ಅವರ ಸಾಹಿತ್ಯದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕ

ಯೋಗರಾಜ್ ಭಟ್ ಸಾಹಿತ್ಯದ ಕೋಟಿ ಗುಬ್ಬಾತ್ರಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ಕೃಷ್ಣಂ ಪ್ರಣಯಸಖಿ ಚಿತ್ರದಿಂದ ಕವಿರಾಜ ಅವರ ಸಾಹಿತ್ಯದ ಖ್ಯಾತ ಗಾಯಕರಾದ ಸೋನು ನಿಗಮ್ ಮತ್ತು ಚಿನ್ಮಯ ಶ್ರೀಪಾದ ಅವರ ಮನಮೋಹಕ ಕಂಠಸಿರಿಯಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಸಂಗೀತದ ಒಂದು ಗೀತೆಯನ್ನು ಕೇಳೋಣ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕವಿರಾಜ್ ಅವರ ಸಾಹಿತ್ಯದ ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದಿರಿ. ಇದೀಗ ನೀವು ಕೇಳಲಿರುವ ಗೀತೆ ಲವ್ 360 ಚಿತ್ರದಿಂದ ಶಶಾಂಕ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ, ಗಾಯಕ ಸಂಚಿತ್ ಹೆಗ್ಡೆ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಇದೀಗ ಕೊನೆಯದಾಗಿ ರೈಮೋ ಚಿತ್ರದ ಕವಿರಾಜ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್. ಸಂಗೀತ ನೀಡಿದ್ದಾರೆ

ಇದುವರೆಗೆ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ದೀರಿ. ಇದೇ ರೀತಿಯ ಮತ್ತಷ್ಟು ಮಧುರ ಗೀತೆಗಳ, ಸಂಗೀತದ ಸುಂದರ ನೆನಪುಗಳ ಹಾಗೂ ಹೊಸ ಅನುಭವಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುತ್ತಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಒಳ್ಳೆಯ ಸಂಗೀತವನ್ನು ಕೇಳುತ್ತಾ ಜೀವನವನ್ನು ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರಾ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ. ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವಿಂದು. ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ತಾಲೂಕು ಕಪ್ಪಗಲ್ಲು, ಜಾಲಿ ಬೆಂಚಿ, ಎತ್ತಿನ ಬುದಿಹಾಳ್ ಹಾಗೂ ಇಬ್ರಾಹಿಂಪುರ ಗ್ರಾಮಗಳ ರೈತರು ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಡಿ ಪಂಪ್ಸೆಟ್ ಅಳವಡಿಸಿಕೊಂಡು ಲಭ್ಯ ನೀರು ಬಳಸಿ ಭತ್ತ, ಮೆಣಸಿನಕಾಯಿ, ಶೇಂಗಾ, ಅಂಜೂರ, ಮೆಕ್ಕೆಜೋಳ ಹಾಗೂ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನೀರು ಹಾಯಿಸುತ್ತಿದ್ದಾರೆ. ವಿದ್ಯುತ್ ವಿತರಣಾ ಕಂಪನಿಗಳ ಗ್ರಿಡ್ ಮೇಲಿನ ಒತ್ತಡ ಗಣನೀಯವಾಗಿ ಕಡಿಮೆಯಾಗಲಿದೆ. ಈ ಯೋಜನೆಯಡಿ 3 ಅಶ್ವಶಕ್ತಿಯಿಂದ 10 ಅಶ್ವಶಕ್ತಿವರೆಗಿನ ಸಾಮರ್ಥ್ಯದ ಸೌರ ಪಂಪ್ಸೆಟ್ಗಳಿಗೆ ಧನಸಹಾಯ ಒದಗಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಶೇಕಡ 30, ರಾಜ್ಯ ಸರ್ಕಾರ ಶೇಕಡ 50ರಷ್ಟು ಧನಸಹಾಯ ನೀಡುತ್ತಿದ್ದು, ರೈತರು ಕೇವಲ ಶೇಕಡ 20ರಷ್ಟು ವಂತಿಗೆ ಪಾವತಿಸಬೇಕಾಗುತ್ತದೆ. ಬಳ್ಳಾರಿ ತಾಲೂಕು ವ್ಯಾಪ್ತಿಯ 112 ಜನ ರೈತರು ಸೌರ ಪಂಪ್ಸೆಟ್ಗೆ ಅರ್ಜಿ ಸಲ್ಲಿಸಿದ್ದು, 25 ಜನ ರೈತರು ವಂತಿಗೆ ಪಾವತಿಸಿದ್ದಾರೆ. ಈಗಾಗಲೇ 22 ಜನ ರೈತರು ಯಶಸ್ವಿಯಾಗಿ ಕುಸುಮ್ ಬಿ ಯೋಜನೆ ಸೌಲಭ್ಯ ಪಡೆದಿದ್ದಾರೆ ಎಂದು ಬಳ್ಳಾರಿ ಜೆಸ್ಕಾಂ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೋಹನ್ ಬಾಬು ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬರ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ತಾವು ಪ್ರಬಲವಾಗಿ ಪ್ರತಿಪಾದಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮ ಹಾಗೂ ರೈತರ ಸಂಕಷ್ಟದ ಕುರಿತು ತಾವು ಗಮನ ಸೆಳೆದಿದ್ದಾಗಿ ನುಡಿದರು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಕೆರೆ ಸಂರಕ್ಷಣೆ ಮತ್ತು ಪುನರುಜ್ಜೀವನ ಕಾಮಗಾರಿ ಕೈಗೊಳ್ಳಲಾಗಿದೆ. 9 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಎಂದರು. ಬಾವಡಿ ಕಾಮಗಾರಿ ಹಿನ್ನೆಲೆ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯದ 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸಲಾಗಿದ್ದು, ವಾರ್ಷಿಕ 350 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಸಾರಿಗೆ ಖಾತೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಕನ್ನಾಘಟ್ಟ ಗ್ರಾಮದಲ್ಲಿ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಯವರು ವಿದ್ಯಾರ್ಥಿಗಳ ಬಸ್ ಪಾಸ್ ಹಣವನ್ನು ರಾಜ್ಯ ಬೊಕ್ಕಸದಿಂದ ಭರಿಸುವ ಭರವಸೆ ನೀಡಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆಗೆ ಶೀಘ್ರ 100 ಬಸ್ಗಳು ಮಂಜೂರಾಗಲಿವೆ ಎಂದು ಸಚಿವರು ಹೇಳಿದರು. ಬೀದರ್ ಜಿಲ್ಲೆ ಔರಾದ್, ಬಸವಕಲ್ಯಾಣ, ಭಾಲ್ಕಿ ಸೇರಿದಂತೆ 5 ತಾಲೂಕುಗಳಲ್ಲಿ ಅಪಾಯದ ಸ್ಥಿತಿಯಲ್ಲಿರುವ ಶಾಲೆಗಳ ಕೊಠಡಿಗಳನ್ನು ತೆರವುಗೊಳಿಸಲು ಲೋಕೋಪಯೋಗಿ ಇಲಾಖೆ ಕ್ರಮ ಕೈಗೊಂಡಿದೆ. ಶಾಲಾ ಶಿಕ್ಷಣ ಇಲಾಖೆ ಪಟ್ಟಿ ಆಧರಿಸಿ ಜಿಲ್ಲೆಯ 434 ಶಾಲೆಗಳ 1311 ಶಿಥಿಲ ಕೊಠಡಿಗಳನ್ನು ನೆಲಸಮಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟೀಯ ಅಭಿಯಂತರರ ದಿನಾಚರಣೆ. ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿಯಲ್ಲಿ 1861ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಜನಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಅಭಿಯಾಂತ್ರಿಕ ಸಾಧನೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ ಧಾರವಾಡದ ಡಾ ಬಸವರಾಜ್ ಅಕ್ಕಿ.
1: ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಹಾಗೂ 1912-1918ರವರೆಗೆ ದಿವಾನರಾಗಿ ಅಪಾರ ಸೇವೆ ಸಲ್ಲಿಸಿದರು. ಅವರ ಅವಧಿಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳ ಸ್ಥಾಪನೆ, ಶ್ರೀಗಂಧ ಎಣ್ಣೆ ಹಾಗೂ ಸರ್ಕಾರಿ ಸಾಬೂನು ಕಾರ್ಖಾನೆಗಳು, ಭದ್ರಾವತಿಯ ಕಿನ ಕಾರ್ಖಾನೆ, ಮೈಸೂರು ಬ್ಯಾಂಕ್, ಮಲೆನಾಡು ಅಭಿವೃದ್ಧಿ ಮಂಡಳಿ, ಕೃಷ್ಣರಾಜಸಾಗರ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಶ್ರೀ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಮಹತ್ವದ ಸಂಸ್ಥೆಗಳು ಸ್ಥಾಪನೆಯಾದವು. ಕೈಗಾರಿಕೆ, ಶಿಕ್ಷಣ, ನೀರಾವರಿ, ಕೃಷಿ ಹಾಗೂ ಆರ್ಥಿಕ ಕ್ಷೇತ್ರಗಳಿಗೆ ನೀಡಿದ ಅಪೂರ್ವ ಕೊಡುಗೆಗಾಗಿ ಭಾರತ ಸರ್ಕಾರವು 1955ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವ ಹಕ್ಕು ಆದ್ಯತೆ ಗಮನಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ವಿಶೇಷ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕುಣಿಮೆಳ್ಳಿಹಳ್ಳಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ವಿಷಯದ ಸಹಶಿಕ್ಷಕಿ ಕೆಬಿ ರೇಖಾ ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ಬಳಸಿ ಗಮನ ಸೆಳೆದಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಪ್ರಯೋಗದ ಕುರಿತು ಮಾಹಿತಿ ನೀಡಿದ್ದಾರೆ.
5: AI ಸುಲಭವಾಗಿ ಕಥೆಯ ರೂಪದ ವಿಡಿಯೋ ಮೂಲಕ ತಿಳಿಸಿಕೊಡುವುದರಿಂದ ಮಕ್ಕಳು ವಿಜ್ಞಾನದ ಕ್ಲಿಷ್ಟ ಪರಿಕಲ್ಪನೆಗಳನ್ನ ಸವಿಯುವರು. ಕಲಿಕೆ ಕಷ್ಟಕರವಾಗಿರದೆ ಇಷ್ಟವಾಗುವುದು. AI ಮತ್ತು ತಂತ್ರಜ್ಞಾನ ನಮಗೆ ಸಹಾಯ ಮಾಡುವುದರಿಂದ ನನ್ನ ಬೋಧನೆಯಲ್ಲಿ ಮಕ್ಕಳ ಕಲಿಕೆಯಲ್ಲಿ AI ತಂತ್ರಜ್ಞಾನಾಧಾರಿತ ಪ್ರಯೋಗಾಧಾರಿತ ಚಟುವಟಿಕೆಯಾಧಾರಿತ ಬೋಧನೆಯನ್ನ ಮಾಡುತ್ತಿರುವೆ. ನಮ್ಮ ಹಳ್ಳಿಯ ಮಕ್ಕಳು ಪ್ರೊಜೆಕ್ಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಬಳಸಲು ಬಹಳ ಉತ್ಸುಕತೆ ತೋರಿಸುತ್ತಿದ್ದಾರೆ. ಕಲಿಕೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದೆ.
0: ಮಣ್ಣು, ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಕೊಡುಗೆ ನೀಡುತ್ತಿರುವ ಜೋಡೆತ್ತು ಅವಲಂಬಿತ ರೈತರನ್ನು ದೇವರು ಮೆಚ್ಚುವ ನೇಗಿಲ ಯೋಗಿಗಳು ಎಂದು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಪಿಯು ನಂದಿಹಾಳ ಗ್ರಾಮದಲ್ಲಿ ಜರುಗಿತು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆಯಿಂದ ಕೃಷಿ ಪದವೀಧರರು ಆರಂಭಿಸಿರುವ ನಂದಿ ಕೂಗು ಅಭಿಯಾನದ ಅಂಗವಾಗಿ ಗ್ರಾಮದ ಜೋಡೆತ್ತಿನ ಕೃಷಿಕರಿಗೆ ಅಭಿನಂದನಾ ಪತ್ರ ನೀಡಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಮಹತ್ವ ಸಾರಲಾಯಿತು. ರಾಜ್ಯದಲ್ಲಿ ನಂದಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಕಾನೂನು ಜಾರಿಗೆ ಆಗ್ರಹಿಸಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದಾಗಿ ಗ್ರಾಮದ ಹಿರಿಯರಾದ ಬಸವರಾಜ್ ಮನಗೂಳಿ ತಿಳಿಸಿದರು. ಬೀದರ್ ಜಿಲ್ಲೆ ಭಾಲ್ಕಿಯ ಸಿದ್ದಾರ್ಥ ನಗರದಲ್ಲಿ 1.18 ಕೋಟಿ ರೂಪಾಯಿ ಅನುದಾನದಲ್ಲಿ ನೂತನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳು ಅವರ ವಾಸಸ್ಥಳದ ಸಮೀಪದಲ್ಲೇ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಬಿಳಿಗಿರಿ ರಂಗನಾಥ ದೇವಾಲಯ ವ್ಯಾಪ್ತಿಯ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಚಾಮರಾಜನಗರ ತಾಲೂಕು ಬಡಗಲಪುರ ಗ್ರಾಮದ 65 ವರ್ಷದ ಬಸವಣ್ಣ ಎಂಬುವರು ಹಸುಗಳಿಗೆ ಹುಲ್ಲು ತರಲು ಕಾಡಿಗೆ ಹೋದಾಗ ಹುಲಿ ದಾಳಿಯಿಂದ ಮೃತಪಟ್ಟ ಘಟನೆ ನಡೆದಿದೆ. ಕಾಡಾನೆ ದಾಳಿಗೆ ಗುಂಡ್ಲುಪೇಟೆ ತಾಲೂಕು ಕೋಟೆಕೆರೆ ಗ್ರಾಮದ ಜನ್ನೂರು ನಾಯಕ್ ಎಂಬ ಕೃಷಿಕ ಮೃತಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂಭ್ರಮದ ಹಿನ್ನೆಲೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಯಿಲ್ ಬಾಗ್ಲಾ ತಿಳಿಸಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ಮೂರ್ತಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ, ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನವಿಂದು ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನ ಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರಸಿನ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶವಾಯದ್ದು ಅಂತಂದ್ಲಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ್ನ ಕೇಳೋದಿಲ್ಲ ನಿಖಿಲ್ನ ಕೇಳಲಿ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನ ನಿಗಳು ಮಾತೆರ್ಲ ಕೇಂದ್ರ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ.

0: ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.
2: ಬಿಪಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
3: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
4: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
3: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
4: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
5: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
4: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸೋಲ್ಮಿಲ್ ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಮೊಗಜ ಐಕೋಪಿಯನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಮುಕ್ಲೆ ಗೀತ್, ಸಾಹಿತ್ಯ ಲಾಯ್ಡ್ ರೇಗೋ, ಸಂಗೀತ್ ವಿನಿಲ್ ವೇಗಸ್, ಗೈಲೆಲೆಜಾವ್ನ ಸಾತ್ ಪ್ರಜೋತ್ ಡೇಸಾ ಅನಿ ಮೇಘನಾ ಸಲ್ಡಾನಾ, ಗೀತ್ ಜೀನಿಯಂತ್ ಏ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಮಳೆಗಾಲದಲ್ಲಿ ಚರ್ಮದ ಆರೋಗ್ಯವನ್ನ ಕಾಪಾಡುವ ಬಗ್ಗೆ ಮತ್ತೆ ಚರ್ಮ ಸಂಬಂಧಿ ಒಂದಿಷ್ಟು ಮಾಹಿತಿ ಒದಗಿಸಲು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ. ಸೊ ನಾನಿವತ್ತು ಮಳೆಗಾಲದಲ್ಲಿ ಚರ್ಮದ ಚಿಕಿತ್ಸೆ ಹೇಗೆ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಸೊ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಹಲವು ಚರ್ಮ ರೋಗಗಳು ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್. ಸಾಮಾನ್ಯವಾಗಿ ನಾವು ಅದನ್ನು ನೋಡಿರ್ತೇವೆ ಅಂತ ಹೇಳಿದ್ರೆ ಉಳ್ಕಡ್ಡಿ ಅಂತ ಕರೀತಾರೆ ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲಿ ಪುರಿಕಜ್ಜಿ ಅಂತ ಹೇಳ್ತೇವೆ. ಯಾಕೆ ಮಳೆಗಾಲದಲ್ಲಿ ಈ ಚರ್ಮ ರೋಗಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ. ಸೊ ಹ್ಯುಮಿಡಿಟಿ ಜಾಸ್ತಿ ಆಗುವಾಗ ಬೆವರು ಆದಷ್ಟು ಇವಾಪೊರೇಟ್ ಆಗುದಿಲ್ಲ, ಅಲ್ಲಲ್ಲಿ ಉಳಿಯುತ್ತದೆ. ಸೊ ಸ್ಪೆಷಲಿ ಸ್ಕಿನ್ ಫೋಲ್ಡ್ಸ್ ಅಂತ ಹೇಳಿದ್ರೆ ಈಗ ನಮ್ದು ಕೈ ಸಂಧಿ, ಕಾಲ್ ಸಂಧಿ, ತೊಡೆ ಸಂಧಿಗಳಲ್ಲಿ ಬೆವರು ಉಳಿಯುವ ಸಾಧ್ಯತೆ ಇರ್ತದೆ. ಸೊ ಬೆವರು ಉಳಿದಾಗ ಏನಾಗ್ತದೆ, ಫಂಗಸ್ ಗ್ರೋ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಮಳೆಗಾಲದಲ್ಲಿ? ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಏನಾಗ್ಬೇಕು ಅಂತ ಹೇಳಿದ್ರೆ ನಾವು ಡ್ರೈ ಆಗಿಡ್ಬೇಕು ಸ್ಕಿನ್ ಅನ್ನು. ಸೊ ಕರೆಕ್ಟ್ ಆಗಿ ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿದ ತಕ್ಷಣ ಟವಲ್ ಇಟ್ಕೊಂಡು ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಡ್ರೈ ಮಾಡಿ ನಾರ್ಮಲ್ ಆಗಿ ಹೇಗೆ ಕೇರ್ ಮಾಡ್ತೇವೆ ಹಾಗೆ ಮಾಡಿದ್ರೆ ಆಯ್ತು. ಸೊ ಬಟ್ಟೆ ಎಲ್ಲ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಸೊ ನಮ್ಮ ಜನ ಏನ್ ಮಾಡ್ತಾರೆ, ಮಳೆಗಾಲದಲ್ಲಿ ಬಟ್ಟೆ ಸರಿ ಒಣಗೋದಿಲ್ಲ ಅಂತೇಳಿ ಒದ್ದೆ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದಾಗಿ ಫಂಗಸ್ ಜಾಸ್ತಿ ಆಗ್ತದೆ. ಮತ್ತೆ ಚಪ್ಪಲ್ಸ್ ಎಲ್ಲ, ಈಗ ರಬ್ಬರ್ ಪ್ಲಾಸ್ಟಿಕ್ ಚಪ್ಪಲ್ಸ್ ಇರೋ ಕಾರಣ ನೀರೆಲ್ಲ ಅಲ್ಲಲ್ಲಿ ಉಳಿತದೆ. ಸೊ ಬೆರಳು ಸಂದಿಯಲ್ಲೆಲ್ಲ ಫಂಗಸ್ ಗ್ರೋ ಆಗ್ತದೆ. ಸೊ ಏನ್ ಮಾಡ್ಬೇಕು, ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಡ್ರೈ ಮಾಡ್ಬೇಕು. ಮತ್ತೆ ಹೊರಗಡೆ ಹೋಗಿ ಬಂದ್ರೆ ಟವಲ್ ತಗೊಂಡು ಬೆರಳು ಸಂದಿ ಮತ್ತೆ ಕೈ ಸಂದಿ ಎಲ್ಲ ಸರಿಯಾಗಿ ಡ್ರೈ ಮಾಡ್ಬೇಕು. ಬಟ್ಟೆ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೂ ಸಹ ಬೆಟರ್ ಐರನ್ ಮಾಡಿ ಹಾಕೋದು, ಸ್ಪೆಷಲಿ ಒಳ ಉಡುಪುಗಳನ್ನೆಲ್ಲ. ಸೊ ಮೆನ್ ಅಂದ್ರೆ ಗಂಡಸರಲ್ಲಿ ಜಾಸ್ತಿಯಾಗಿ ನೋಡ್ತೇವೆ ನಾವು. ಸೊ ಬೆಟರ್ ಏನ್ ಮಾಡಿ ಐರನ್ ಮಾಡಿ ಹಾಕಿ ನಾವು ವೇಸ್ನೆಲ್ಲ. ಮತ್ತೆ ಟವೆಲ್ ಎಲ್ಲ ಕರೆಕ್ಟ್ ಆಗಿ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು. ಸೊ ಈಗ ಫಂಗಸ್ ಹೇಗೆ ಸ್ಪ್ರೆಡ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡೋದ್ರಿಂದ, ಸ್ಪೆಷಲಿ ಟವಲ್ಸ್ ಕ್ಲೋತ್ಸ್ ಎಲ್ಲ ಶೇರ್ ಮಾಡ್ತಾರೆ ಕೆಲವೊಂದು, ಸ್ಪೆಷಲಿ ಹಾಸ್ಟೆಲ್ ಅಲ್ಲಿ ಇಲ್ಲ ಮನೆಯಲ್ಲಿ ಇರುವಾಗ. ಸೊ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು, ಟವಲ್ ಸೋಪು ಅದನ್ನೆಲ್ಲ. ಓಕೆನಾ? ಫಂಗಸ್ ಅಲ್ಲದೆ ಕೆಲವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಸ್ಪೆಷಲಿ ಕಾಲಲ್ಲೆಲ್ಲ ಕ್ಯೂ ತುಂಬಿದ ಗುಳ್ಳೆಗಳು ಬರುವಂತದ್ದೆಲ್ಲ ನೋಡ್ತೇವೆ. ಸೊ ಬೆಟರ್ ಅದು ಸಹ ಹೇಗೆ ಬರ್ತದೆ, ನಾವು ಕರೆಕ್ಟ್ ಆಗಿ ಹೈಜೀನ್ ಮೈಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಸೇಮ್ ಥಿಂಗ್, ನಾವು ಹೇಗೆ ಫಂಗಸ್ಗೆ ಕೇರ್ ಮಾಡ್ತೇವೆ ಹಾಗೆ ಸಹ ಇದಕ್ಕೆ ಸ್ನಾನ ಆದ ತಕ್ಷಣ ಕರೆಕ್ಟ್ ಆಗಿ ಕ್ಲೀನ್ ಆಗಿರೋದು ಇದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಮಕ್ಕಳಲ್ಲಿ ನಾವು ಏನ್ ಜಾಸ್ತಿ ನೋಡ್ತೇವೆ ಅಂತ ಹೇಳಿದ್ರೆ ಇನ್ಸೆಕ್ಟ್ ಬೈಟ್ ರಿಯಾಕ್ಷನ್ ಅಂತ, ಈಗ ಸೊಳ್ಳೆಗಳು ಇಲ್ಲ ಹಲವು ಕ್ರಿಮಿಕೀಟಗಳೆಲ್ಲ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ, ಬ್ರೀಡಿಂಗ್ ಸೀಸನ್ ಇರೋದ್ರಿಂದ. ಸೊ ಮಕ್ಕಳನ್ನು ಹೊರಗಡೆ ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ ಉದ್ದ ಕೈದು ಉದ್ದ ತೋಳಿದ ಬಟ್ಟೆ ಪ್ಯಾಂಟ್ ಅದನ್ನೆಲ್ಲ ಹಾಕಿ ಹೊರಗಡೆ ಕಳಿಸೋದು ಉಪಯುಕ್ತ. ಇನ್ನು ಆ ಓಡೋಮೋಸ್ ಅಂತ ಕ್ರೀಮ್ಗಳನ್ನು ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಓಕೆನಾ? ಅಥವಾ ಮಾಯಿಶ್ಚರೈಸರ್ ಕೂಡ ಹಚ್ಚಿ ಹೊರಗೆ ಕಳಿಸಬಹುದು. ಸೊ ಟೀನೇಜರ್ಸ್ ಅಲ್ಲಿ ನಾವು ಏನಾಗಿ ಜಾಸ್ತಿ ನೋಡ್ತೇವೆ, ಪಿಂಪಲ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಬಿಕಾಸ್ ಸೀಬಮ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಜಿಡ್ಡಿನ ಅಂಶ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಕರೆಕ್ಟ್ ಆಗಿ ನಮ್ಮ ಸ್ಕಿನ್ ಕೇರ್, ನಾವು ಹೇಗೆ ಬೇರೆ ಸೀಸನ್ಸ್ ಅಲ್ಲೆಲ್ಲ ಕರೆಕ್ಟ್ ಆಗಿ ಸ್ಕಿನ್ ಕೇರ್ ಅನ್ನು ಮಾಡ್ತೇವೆ, ಅದೇ ತರ ಮಾನ್ಸೂನ್ಸ್ ಅಂದ್ರೆ ಮಳೆಗಾಲದಲ್ಲಿ ಕೂಡ ಮಾಡಬೇಕು.
0: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಮಳೆಗಾಲ ಬಂದ ತಕ್ಷಣ ಈ ಗ್ರಾಮೀಣ ಭಾಗದಲ್ಲಿ ತುಂಬಾ ಮಂದಿ ಗದ್ದೆ ಕೆಲಸ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ, ಆ ಟೈಮಲ್ಲಿ ಅವರ ಕಾಲಿನ ಏನು ಬೆರಳಿನ ಮಧ್ಯದಲ್ಲಿ ಚರ್ಮಗಳು ಎಲ್ಲ ಸ್ವಲ್ಪ ಸವಿಯುವ ಸಂದರ್ಭಗಳು ಜಾಸ್ತಿ, ಅಂದ್ರೆ ನಾವು ತುಳುವಿನಲ್ಲಿ ಹುಳ ತಿನ್ನುವುದು ಪುರಿ ತಿನ್ಪುಣ ಅಂತೆಲ್ಲ ಗ್ರಾಮೀಣ ಭಾಗದಲ್ಲಿ ಅದನ್ನ ಹೇಳ್ತಾರೆ, ಅದನ್ನ ಹೇಗೆ ನಾವು ಕೇರಿಂಗ್ ಮಾಡಬಹುದು, ಅದಕ್ಕೆ ಹೇಗೆ ನಾವು ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ಅಂತ?
1: ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಷ್ಟು ಹೋಗುದಿಲ್ಲ. ಸೊ ಬೆಸ್ಟ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಸೊ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಗದ್ದೆಗೆಲ್ಲ ಹೋಗಿ ಬಂದಾದ್ಮೇಲೆ ಕರೆಕ್ಟ್ ಆಗಿ ಕಾಲನ್ನು ತೊಳಿಬೇಕು, ಸ್ಪೆಷಲಿ ಬೆರಳು ಸಂದಿಯಲ್ಲಿ ನೀರು ಉಳಿದೇ ಉಳಿತದೆ. ಸೊ ಕಾಲು ತೊಳೆದ ತಕ್ಷಣ ಫುಲ್ ಟವಲ್ ಅಲ್ಲಿ ವೈಪ್ ಮಾಡಬೇಕು. ಒಂದ್ ವೇಳೆ ತುಂಬಾ ಕೆಲವ್ರದ್ದು ಫಿಂಗರ್ಸ್ ಎಲ್ಲ ತುಂಬಾ ಜಾಯಿಂಟ್ ಆಗಿರ್ತದೆ, ಸ್ಪೇಸಸ್ ಸ್ವಲ್ಪ ಕಮ್ಮಿ ಇರುವ ಕಾರಣ, ಕಾಟನ್ ಬಾಲ್ಸ್ ಹತ್ತಿದ್ದು ಬಾಲ್ಸ್ ಇಲ್ಲ ಬಟ್ಟೆಯನ್ನು ಬೆರಳೆದು ನಡುವಲ್ಲಿ ಇಟ್ಟು ಸ್ವಲ್ಪ ಗಾಳಿ ಆಡಿಸುವುದು ಬೆಟರ್, ಸೊ ಮಲಗುವ ಟೈಮ್ ಅಲ್ಲಿ. ಸೊ ಇದು ಇದು ಮಾಡೋದ್ರಿಂದ ನೀರು ಉಳಿಯೋ ಚಾನ್ಸಸ್ ಕಮ್ಮಿ ಆಗ್ತದೆ, ಮತ್ತೆ ಏರ್ ವೆಂಟಿಲೇಷನ್ಸ್ ಕೂಡ ಜಾಸ್ತಿ ಆಗೋದ್ರಿಂದ ಫಂಗಸ್ ಗ್ರೋತ್ ಆಗೋದನ್ನು ನಾವು ಹ್ಯಾಂಪರ್ ಮಾಡಬಹುದು. ಕೆಲವೊಂದ್ಸತಿ ಏನ್ ಮಾಡಬಹುದು ಅಂದ್ರೆ ಕೆಲವು ಡಸ್ಟಿಂಗ್ ಪೌಡರ್ಸ್ ಕೂಡ ಯೂಸ್ ಮಾಡಬಹುದು. ಆಲ್ರೆಡಿ ನಿಮ್ಗೆ ಫಂಗಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ಏನು ಉಪಯೋಗ ಬರುದಿಲ್ಲ. ಸೊ ಬೆಟರ್ ಕನ್ಸಲ್ಟ್ ಮಾಡುದು, ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಮಾತ್ರೆ ಕೊಡ್ಬೇಕಾಗ್ತದೆ, ಕೆಲವೊಂದ್ಸತಿ ಕ್ರೀಮ್ ಕೊಡ್ಬೇಕಾಗ್ತದೆ. ಸೊ ಡಿಪೆಂಡಿಂಗ್ ಆನ್ ಯಾವ ಟೈಪ್ ಆಫ್ ಫಂಗಸ್ ಇನ್ಫೆಕ್ಷನ್ ಇದೆ ಅಂತ ನೋಡಿದ ಮೇಲೆ ಗೊತ್ತಾಗ್ತದೆ. ಸೊ ಎಲ್ಲಾ ಫಂಗಸ್ ಇನ್ಫೆಕ್ಷನ್ ಕೂಡ ಆಗುದ ಇರ್ಲಿಕ್ಕಿಲ್ಲ, ಕೆಲವೊಂದ್ಸತಿ ಬೇರೆ ಇನ್ಫೆಕ್ಷನ್ ಕೂಡ ಆಗಿರೋ ಚಾನ್ಸಸ್ ಇರ್ತದೆ. ಸೊ ಒಂದೇ ತರ ಮದ್ದು ವರ್ಕ್ ಆಗುದಿಲ್ಲ. ಸೊ ಬಂದು ತೋರಿಸುದು ಬೆಟರ್, ಮನೆ ಔಷಧಿ ಮಾಡೋದಕ್ಕಿಂತ ಬಂದು ತೋರಿಸೋದು ಬೆಟರ್.
0: ಈಗ ನೀವು ಆಗ್ಲೇ ಹೇಳಿದ್ರಿ ನಿಮ್ಮ ಇದರಲ್ಲಿ ಮಾಹಿತಿಯಲ್ಲಿ, ಯಾಕಂತ ಹೇಳಿದ್ರೆ ಟೀನೇಜ್ ಅಲ್ಲಿ ಅಂದ್ರೆ ಮೊಡವೆಗಳು ಬಂದಾಗ ಆ ತರದೆಲ್ಲ ಕ್ರೀಮ್ಗಳನ್ನೆಲ್ಲ ಬಳಕೆ ಮಾಡ್ತಾರೆ. ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಸಂದರ್ಭದಲ್ಲಿಯೋ ಅಥವಾ ಯಾರಾದ್ರೂ ಅವರ ಫ್ರೆಂಡ್ಸ್ ರೆಫರ್ ಮಾಡಿದ ಸಂದರ್ಭದಲ್ಲಿಯೋ ಯಾವುದೇ ಡಾಕ್ಟರ್ ಸಲಹೆ ಇಲ್ಲದೆ ಮೆಡಿಕಲ್ಗೆ ಹೋಗ್ತಾರೆ, ಕ್ರೀಮ್ ತಗೊಂಡು ಬರ್ತಾರೆ, ಅದನ್ನ ಹಚ್ತಾರೆ, ಮತ್ತೆ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಅಷ್ಟೇ ಡಾಕ್ಟರ್ ಅನ್ನ ಭೇಟಿಯಾಗುವಂತ ಸಂದರ್ಭಗಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಒಂದು ಸಲಹೆ ಏನು?
1: ಇದು ಆಕ್ಚುಲಿ ವೆರಿ ಇಂಪಾರ್ಟೆಂಟ್, ಯಾಕಂತ ಹೇಳಿದ್ರೆ ಈಗ ನಮ್ದು ಡರ್ಮಟೊಲಜಿಸ್ಟ್ಗಳು ಕೂಡ ತುಂಬಾ ಎಚ್ಚೆತ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಏನಾಗಿದೆ ಅಂದ್ರೆ ಕ್ವಾಕರಿ ಅಂತ ಕರಿತೇವೆ ಅಂತ ಹೇಳಿದ್ರೆ ಡಾಕ್ಟರ್ಸ್ ಅಲ್ಲದೆ ಕೆಲವರೆಲ್ಲ ತಮ್ಮಷ್ಟಕ್ಕೆ ಪ್ರಿಸ್ಕ್ರೈಬ್ ಮಾಡೋದು. ಈಗ ಸೋಷಿಯಲ್ ಮೀಡಿಯಾ ತುಂಬಾ ರ್ಯಾಂಪೇಟ್ ಆಗಿರೋ ಕಾರಣ ಏನೇನೋ ತೋರಿಸ್ತಾರೆ, ಅವರು ಯೂಸ್ ಮಾಡಿರೋದು ಕೂಡ ಇಲ್ಲ, ಏನೋ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿ ಇವ್ರು ಯೂಸ್ ಮಾಡಿ ಬಂದು ಮುಖನೆಲ್ಲ ಹಾಳು ಮಾಡ್ಕೊಂಡು ಬರುವುದು ಜಾಸ್ತಿ ಆಗಿದೆ. ಸೊ ಏನು ಹಚ್ಚಲಿಕ್ಕಿಂತ ಮುಂಚೆ ಬೆಟರ್ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹಚ್ಚೋದು ಬೆಟರ್. ಏನಾಗ್ತದೆ ಅಂತ ಹೇಳಿದ್ರೆ ಈಗ ಸ್ಟಿರಾಯ್ಡ್ಸ್ ಅಂತ ಯೂಸ್ ಮಾಡ್ತೇವೆ ನಾವು ಯೂಶಲಿ, ಅದನ್ನು ಬೇರೆ ಬೇರೆ ಸ್ಕಿನ್ ಕಂಡೀಷನ್ಸ್ಗೆ ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಫಾರ್ಮಸಿಗೆ ಹೋಗಿ ಅವರೇ ಏನೋ ಕ್ರೀಮ್ ತಗೊಳ್ತಾರೆ, ಅದರಲ್ಲಿ ಯೂಶಲಿ ಸ್ಟಿರಾಯ್ಡ್ಸ್ ಇರ್ತದೆ, ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್, ಟ್ರಿಪಲ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಸೊ ಅದನ್ನೇನ್ ಮಾಡ್ತಾರೆ, ಹಚ್ಚಲಿಕ್ಕೆ ಶುರು ಮಾಡ್ತಾರೆ. ಯೂಶಲಿ ಏನು ಬಂಗು ಅಂತ ಹೇಳ್ತೇವೆ ಅದಕ್ಕೆ ಯೂಶಲಿ ಯೂಸ್ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ ಮೊಡವೆಗೆ ಕೂಡ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಹಚ್ಚಿದಾಗ ಹೋದಾಗೆ ಅನಿಸ್ತದೆ, ಮತ್ತೆ ಅದು ಇದನ್ನ ರಿಸಲ್ಟ್ಸ್ ಬರ್ತಿದೆ ಅಂತೇಳಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ, ಸ್ಕಿನ್ ತೆಳು ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ರಕ್ತನಾಳಗಳು ಎಲ್ಲ ಎದ್ದು ಕಾಣುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಪಿಗ್ಮೆಂಟೇಷನ್ ಸ್ವಲ್ಪ ಇರಬಹುದು, ಅದು ದುಪ್ಪಟ್ಟು ಆಗುವ ಚಾನ್ಸಸ್ ಇರ್ತದೆ. ಕೂದಲು ಹೆಚ್ಚಾಗಿ ಬೆಳೆಯುವ ಚಾನ್ಸಸ್ ಇರ್ತದೆ. ಸೊ ಈ ತರ ಕ್ರೀಮ್ಸ್ ಎಲ್ಲ ವಿದೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡೋದು ಸೂಕ್ತವಲ್ಲ. ಓಕೆನಾ, ಒಂದು ಕ್ರೀಮ್ ಒಬ್ಬರಿಗೆ ಸೂಟ್ ಆಗಿದೆ ಅಂತ ಹೇಳಿ ಅದು ನಿಮ್ಗೆ ಸೂಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಒಳ್ಳೇದಾಗಿದೆ, ನಂಗೆ ಸಹ ಒಳ್ಳೆ ರಿಸಲ್ಟ್ಸ್ ಬರ್ತದೆ, ಆ ತರ ಆಗುದಿಲ್ಲ. ಸೊ ಒಬ್ಬೊಬ್ರು ಸ್ಕಿನ್ ಟೈಪ್ ಒಂದೊಂದ್ ತರ ಇರ್ತದೆ. ಈಗ ಒಬ್ಬದು ಡ್ರೈ ಇರ್ಬೋದು, ಒಬ್ಬರದ್ದು ಆಯಿಲ್ ಇರ್ಬೋದು, ಒಬ್ಬರದ್ದು ಕಾಂಬಿನೇಷನ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್. ಸೊ ನಿಮ್ ನಿಮ್ದು ಚರ್ಮ ಬೇರೆ ಬೇರೆ ಟೈಪ್. ಸೊ ಸಿಕ್ಕಿದೆಲ್ಲ ಹಚ್ಚೋದು ಸೂಕ್ತವಲ್ಲ. ಸೊ ಬೆಟರ್ ಕಮ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್ ಅಥವಾ ಬೇಸಿಕ್ ಡಾಕ್ಟರ್ ಹತ್ರ ಬಂದು ತೋರಿಸಿ, ಸಿಕ್ಕಿದೆಲ್ಲ ಹಚ್ಚಬೇಡಿ.
0: ಈಗ ಸಣ್ಣ ಮಕ್ಕಳಿಗೆ ಅಂದ್ರೆ ಏನು ಹುಟ್ಟಿದಿನಿಂದ ಸುಮಾರು ಒಂದು 5 ವರ್ಷದವರೆಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿದ ತಕ್ಷಣ ಅವರಿಗೆ ಪೌಡರ್ ಹಚ್ಚುವಂತದ್ದು ಅಥವಾ ಕಾಡಿಗೆಗಳನ್ನ ಹಚ್ಚುವಂತದ್ದು ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಸಲಹೆ ಏನು, ಮತ್ತೆ ಅಂತ ತಾಯಂದಿರಿಗೆ ನಿಮ್ಮ ಒಂದು ಕಿವಿ ಮಾತು ಏನು?
1: ಈಗ ಆಲ್ರೆಡಿ ನೀವು ನೋಡಿರ್ಬೋದು ನ್ಯೂಸ್ ಅಲ್ಲೆಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಈಗ ಕಾರ್ಸಿನೋಜನ್ ಅಂತ ಗುರುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ, ಆ ಟಾಲ್ಕಮ್ ಅನ್ನು ಓವರ್ ದ ಇಯರ್ಸ್ ಯೂಸ್ ಮಾಡಿ ಮಕ್ಕಳಿಗೆ ಈಗ ಸರ್ವೈಕಲ್ ಕ್ಯಾನ್ಸರ್ ಆಗಿರೋ ಎಷ್ಟೋ ಉದಾಹರಣೆ ಇದೆ. ಸೊ ಟಾಲ್ಕಮ್ ಪೌಡರ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಯೂಸ್ ಮಾಡುವ ಪೌಡರ್, ಮಕ್ಕಳಿಗೆ ಅಗತ್ಯವಿಲ್ಲ ಪೌಡರ್ ಇದು. ಮೊದ್ಲು ಯಾಕೆ ಯೂಸ್ ಮಾಡ್ತಿದ್ರು, ಓಕೆ ಮಕ್ಕಳು ಹಾಕಿದ ತಕ್ಷಣ ಸ್ಕಿನ್ ಡ್ರೈ ಆಗ್ಬಹುದು ಅದಕ್ಕೆ ಅಂತೇಳಿ. ಸೊ ಅಗತ್ಯವಿಲ್ಲ. ಸೊ ಬೆಟರ್ ಅವಾಯ್ಡ್, ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ಏನಾಗ್ತದೆ, ಅದು ನಾವು ಉಸಿರಾಡುವಾಗ ಪೌಡರ್ ಒಳಗೆ ಹೋಗುವ ಚಾನ್ಸಸ್ ಇರ್ತದೆ. ಅದರಲ್ಲಿ ಕೆಲವು ಪೌಡರ್ ಆಸ್ಬೆಸ್ಟೋಸ್ ಕಂಟೆಂಟ್ ಕೂಡ ಇತ್ತು. ಸೊ ಅದರಿಂದ ಕಾರ್ಸಿನ್ ಅಂದ್ರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ. ಸೊ ಬೆಟರ್ ಅವಾಯ್ಡ್, ಅಗತ್ಯ ಇಲ್ಲ ಮಕ್ಕಳಿಗೆ ಪೌಡರ್ ಎಲ್ಲ. ಮತ್ತೆ ಕಾಡಿಗೆ, ಮುಂಚಿನ ಕಾಲದಲ್ಲಿ ಕಾಡಿಗೆಯನ್ನು ವುಡ್ ಅನ್ ಬರ್ನ್ ಮಾಡಿ ಯೂಶಲಿ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಏನು ಕೆಮಿಕಲ್ಸ್ ಏನು ಇರ್ತಿಲ್ಲ. ಈಗ ಏನ್ ಇದೆ, ಎಲ್ಲದರಲ್ಲೂ ಕೆಮಿಕಲ್ಸ್ ಇದೆ. ಸೊ ಏನಾಗ್ತದೆ, ಕಣ್ಣಿಗೆ ಹಚ್ಚೋದ್ರಿಂದ ಕೆಲವೊಂದ್ಸತಿ ಫಾಲಿಕ್ಯುಲೈಟಿಸ್ ಅಂತ ಹೇಳಿದ್ರೆ ಕೂದಲಿದ್ದು ಇನ್ಫೆಕ್ಷನ್ ಆಗೋ ಚಾನ್ಸಸ್, ಕೆಲವೊಂದ್ಸತಿ ಕಣ್ಣೊಳಗೆ ಹೋಗಿ ಕಣ್ಣಿದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದರದ್ದು ಅಗತ್ಯ ಇಲ್ಲ, ಅದರಿಂದ ಏನು ಹೆಲ್ಪ್ ಆಗುದಿಲ್ಲ ಮಕ್ಕಳಿಗೆ. ಸೊ ಬೆಟರ್ ಅವಾಯ್ಡ್ ಮಾಡೋದು.
0: ಈಗ ಕೈ ಮತ್ತೆ ಕಾಲಿನ ಚರ್ಮ ತುಂಬಾ ಬ್ರೈಟ್ ಆಗಿ ಬರಬೇಕು, ಸ್ಮೂತ್ ಆಗಬೇಕು ಅಂತ ಹೇಳಿ ತುಂಬಾ ಮಂದಿ ಕ್ರೀಮ್ ಅನ್ನೆಲ್ಲ ಬಳಸ್ತಾರೆ. ಸೊ ಅದೆಷ್ಟು ಸರಿ, ಮತ್ತೆ ಅದಕ್ಕೆ ನಿಮ್ಮ ಒಂದು ಸಲಹೆ?
1: ಮಾಯಿಶ್ಚರೈಸರ್ ಎಲ್ಲರೂ ಯೂಸ್ ಮಾಡಲೇಬೇಕು. ಸೊ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ, ಅದ್ ಬಟ್ ಡಿಪೆಂಡ್ಸ್ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ. ಕರೆಕ್ಟ್ ಆಗಿ ಯೂಸ್ ಮಾಡ್ತಿದ್ರೆ ತೊಂದರೆ ಏನಿಲ್ಲ. ಸೊ ಎಲ್ಲಾ ಸೀಸನ್ ಅಲ್ಲೂ ಮಾಯಿಶ್ಚರೈಸರ್ ಯೂಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ನಿಮ್ದು ಕೈ ಹೊರಗಡೆ ಎಕ್ಸ್ಪೋಸ್ ಆಗೋದ್ರಿಂದ ಅದರಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಕೈ ಎಲ್ಲ ಡ್ರೈ ಆಗ್ತದೆ ತುಂಬಾ ಜನದ್ದು. ಸೊ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸ್ಪೆಷಲಿ ಕಾಲು ಕೂಡ, ಕಾಲು ನಮ್ಮ ದೇಹದ ಬಾಡಿಗೆ ಕಂಪೇರ್ ಮಾಡಿದ್ರೆ ಕಾಲದ ಸ್ಕಿನ್ ತುಂಬಾ ಡ್ರೈ ಇರ್ತದೆ ಕೆಲವದು. ಸೊ ಇಮಿಡಿಯೇಟ್ಲಿ ಆಫ್ಟರ್ ಬಾತ್ ಮಾಯಿಶ್ಚರೈಸರ್ ಹಚ್ಚೋದು ಮತ್ತೆ ಸಂಜೆ ಮನೆಗೆ ಬಂದು ಮಾಯಿಶ್ಚರ್ ಹಚ್ಚೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಕಂಟಿನ್ಯೂ ಮಾಡಬಹುದು.
0: ಈ ನೈಸರ್ಗಿಕ ಚಿಕಿತ್ಸೆ ಅಂತ ಬಂದಾಗ ಅರಿಶಿನ ಆಗಿರ್ಬೋದು ಅಥವಾ ಅಲೋವೆರಾ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಇಂಥದ್ದನ್ನೆಲ್ಲ ಚರ್ಮದ ಮೇಲೆ ಸವರುವಂತದ್ದು ಎಲ್ಲ ಮಾಡ್ತಾರೆ. ತಾವೊಬ್ಬರು ಚರ್ಮದ ತಜ್ಞೆಯಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ಅಥವಾ ಅಂತವ್ರಿಗೆ ಏನು ಸಲಹೆ ಕೊಡ್ತೀರಾ?
1: ಅಲೋವೆರಾ ಜೆಲ್ ಅಂತ ಹೇಳಿದ್ರೆ ಎಲ್ಲಾ ಅಲೋವೆರಾ ಪ್ಲಾಂಟ್ ಯೂಸ್ಫುಲ್ ಅಲ್ಲ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಇದೆ, ಅದು ಮಾತ್ರ ನಿಮ್ಗೆ ರಿಸಲ್ಟ್ಸ್ ಅನ್ನು ಕೊಡ್ತದೆ. ಸೊ ಈಗ ಏನಾಗಿದೆ, ಎಲ್ಲಾ ಅಲೋವೆರಾ ಪ್ಲಾಂಟ್ ಅನ್ನು ತಗೊಂಡು ಮುಖಕ್ಕೆ ಹಚ್ತಾರೆ. ಸೊ ನಿಮ್ಗೆ ಏನು ರಿಸಲ್ಟ್ಸ್ ಏನು ಕೊಡೋದಿಲ್ಲ, ಅದು ಜಸ್ಟ್ ಮೇ ಬಿ ಮಾಯಿಶ್ಚರೈಸ್ ಮಾಡಬಹುದು ಫೇಸಿಗೆ, ಓಕೆನಾ. ಸೊ ಅದರಿಂದ ಏನು ಇಂಪ್ರೂವ್ಮೆಂಟ್ ಏನು ಕಾಣಲಿಕ್ಕಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ ನರಿಶ್ಮೆಂಟ್ ಕೊಡ್ತದೆ ಮುಖಕ್ಕೆ. ಕ್ಯಾನ್ ಯೂಸ್ ಇಟ್ ಇಫ್ ಇಟ್ ಇಸ್ ನಾಟ್ ಮಿಕ್ಸ್ಡ್ ವಿತ್ ಎನಿಥಿಂಗ್ ಎಲ್ಸ್. ಅದು ಬಿಟ್ಟು ನಿಂಬು ಅಂದ್ರೆ ಲೆಮನ್ ಎಲ್ಲ ಮುಖಕ್ಕೆ ಹಚ್ಚೋದು ಇಟ್ಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಯಾಕಂತ ಹೇಳಿದ್ರೆ ಅದರಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗ್ತದೆ, ಚರ್ಮದ ಒಂದು ಪದರವೇ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಬೆಟರ್ ನಾಟ್ ಟು ಅಪ್ಲೈ ಇಟ್. ಮತ್ತೆ ಏನಾದ್ರೂ ಬರ್ನ್ ಇಲ್ಲ ಕಟ್ಟಿದ್ರೆ ಮುಖದಲ್ಲಿ ಹಚ್ಚೋದ್ರಿಂದ ಉರಿಯೋ ಚಾನ್ಸಸ್ ಕೂಡ ಇರ್ತದೆ. ಸೊ ಬೆಟರ್ ಟು ಅವಾಯ್ಡ್ ಆಲ್ಸಸ್.
0: ಆರೋಗ್ಯಕ್ಕೆ ಬೇರೆ ಬೇರೆ ಫುಡ್ಗಳನ್ನೆಲ್ಲ ಜಾಸ್ತಿ ಪ್ರಿಫೇರ್ ಮಾಡ್ತಾರೆ. ಈ ಚರ್ಮದ ಆರೋಗ್ಯಕ್ಕೆ ಬಂದಾಗ ಆಹಾರ ಕ್ರಮದಲ್ಲಿ ವಿಶೇಷವಾಗಿ ಸೊಪ್ಪು ತರಕಾರಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ತರಕಾರಿಗಳನ್ನ ನಾವು ಬಳಸುದಾದ್ರೆ ಯಾವ್ದನ್ನೆಲ್ಲ ನಾವು ರೆಕಮೆಂಡ್ ಮಾಡ್ತೀರಾ ಡಾಕ್ಟರ್?
1: ವಿಟಮಿನ್ ಎ ರಿಚ್ ಇರುವಂತಹ ಫುಡ್ ಕನ್ಸ್ಯೂಮ್ ಮಾಡೋದು ಬೆಟರ್ ಆಯ್ತಾ. ಚರ್ಮದ ಕಾಂತಿಗೆ ಮತ್ತೆ ಸ್ಕಿನ್ ಟರ್ನ್ ಓವರ್ಗೆ ತುಂಬಾ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ ಹಸಿರು ತರಕಾರಿಗಳು, ಸ್ಪಿನಾಚ್ ಅಂತ ಹೇಳ್ತೇವೆ, ಬಸಳೆ ಸೊಪ್ಪು ಅಂತದೆಲ್ಲ ತಿನ್ನೋದೆಲ್ಲ ಉಪಯುಕ್ತ, ಕ್ಯಾರೆಟ್ಸ್ ಎಲ್ಲ. ಸೊ ಇದರಿಂದ ನಿಮ್ದು ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ ಮತ್ತೆ ಸ್ಕಿನ್ ಟರ್ನ್ ಓವರ್ ಅಂತ ಹೇಳಿದ್ರೆ ನಿಮ್ದು ಏಜಿಂಗ್ ಇದಕ್ಕೆ ಸಹ ಹೆಲ್ಪ್ ಮಾಡ್ತದೆ. ಮತ್ತೆ ವಿಟಮಿನ್ ಇ ಕೂಡ ವೆರಿ ಹೆಲ್ಪ್ಫುಲ್, ಸ್ಪೆಷಲಿ ಅದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ವಿಟಮಿನ್ ಇ ರಿಚ್ ಫುಡ್ಸ್ ಕೂಡ ಕನ್ಸ್ಯೂಮ್ ಮಾಡಬಹುದು. ಮತ್ತೆ ಫಿಶ್ ತಿನ್ನೋದ್ರಿಂದ ಸಹ ಒಳ್ಳೇದು, ಅದರಲ್ಲಿ ಒಮೆಗಾ 3 ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಂತ ಇರ್ತದೆ, ಅದರಿಂದ ನಿಮಗೆ ಕೂದಲು ಬೆಳವಣಿಗೆ ಕೂದಲಿದು ನರಿಶ್ಮೆಂಟ್ಗೆ ಕೂಡ ಹೆಲ್ಪ್ ಆಗ್ತದೆ. ಇನ್ನು ಮೊಡವೆಗೆ ಬರುವ ಅಂತ ಹೇಳಿದ್ರೆ ಕೆಲವು ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ತುಂಬಾ ಐ ಗ್ಲೈಸಿಮಿಕ್ ರಿಚ್ ಫುಡ್ ಅಂತ ಹೇಳ್ತೇವೆ, ಸ್ಪೆಷಲಿ ಇದು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಚೀಸ್ ಅಂತದೆಲ್ಲ ಸ್ವಲ್ಪ ಕಮ್ಮಿ ತಿನ್ಬೇಕು, ಡೈರಿ ಪ್ರಾಡಕ್ಟ್ಸ್ ಅನ್ನು ಕಮ್ಮಿ ತಿನ್ಬೇಕು, ಎಣ್ಣೆಯಲ್ಲಿ ಕರ್ದದ್ದು ಐಟಮ್ಸ್ ಕೂಡ ಕಮ್ಮಿ ತಿನ್ಬೇಕು. ಕೆಲವೊಂದ್ಸತಿ ಏನಾಗ್ತದೆ, ಮಿಲ್ಕ್ ಕುಡಿಯೋದ್ರಿಂದ ಸಹ ಆಕ್ನೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಓಕೆನಾ. ನಿಮ್ಗೆ ಆಕ್ನೆ ಇದೆ ಅಂತ ಹೇಳಿದ್ರೆ ಇಂಥ ಫುಡ್ ಅನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಅದು ಇಂಪ್ರೂವ್ಮೆಂಟ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ.
0: ಚರ್ಮ ಎಲ್ಲ ಕೆಲವೊಮ್ಮೆ ಒಣಗ್ತದೆ, ಹೆಚ್ಚು ಮಂದಿ ಈ ಪಾತ್ರೆ ತೊಳೆಯುವಾಗ ಆಗಿರ್ಬೋದು ಅಥವಾ ಬಟ್ಟೆ ವಾಶ್ ಮಾಡುವಾಗ ಆಗಿರ್ಬೋದು ಅವರ ಬೆರಳಿನ ಚರ್ಮಗಳೆಲ್ಲ ಒಂದು ವೈಟ್ ವೈಟ್ ತರ ಬರ್ತದೆ, ಅದು ಯಾವ ಕಾರಣಕ್ಕಾಗಿ ಬರುತ್ತೆ ಮತ್ತೆ ಅದನ್ನೇ ನಾವು ಯಾವ ರೀತಿ ಆರೋಗ್ಯ ಕಾಪಾಡಬಹುದು ಅಂತ?
1: ಸೊ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೌಸ್ ವೈಫ್ ಡರ್ಮಟೈಟಿಸ್ ಅಂತ ಕರಿತೇವೆ ನಾವು ಅದನ್ನು. ಏನಾಗ್ತದೆ, ಸೋಪಲ್ಲೆಲ್ಲ ಕೆಲವು ಕೆಮಿಕಲ್ಸ್ ಇರೋದ್ರಿಂದ ಅದು ಸ್ಕಿನ್ ಮೇಲೆ ಹಾನಿ ಉಂಟು ಮಾಡ್ತದೆ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಗ್ಲೌಸ್ ಈಗ ಮಾರ್ಕೆಟ್ಸ್ ಅಲ್ಲಿ ಅವೈಲೇಬಲ್ ಇರ್ತದೆ, ಸೊ ಗ್ಲೌಸ್ ಅನ್ನು ಯೂಸ್ ಮಾಡಿ ಪಾತ್ರೆ ತೊಳೆಯೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ವೆಜಿಟೇಬಲ್ಸ್ ಕಟ್ ಮಾಡುವಾಗಲೂ ಸ್ಕಿನ್ಗೆ ತೊಂದರೆ ಆಗ್ತದೆ, ಸ್ಪೆಷಲಿ ಆನಿಯನ್ಸ್ ಎಲ್ಲ ಕಟ್ ಮಾಡುವಾಗ ಕೆಲವರಿಗೆ ಅಲರ್ಜಿ ಡೆವಲಪ್ ಆಗ್ತದೆ. ಅಂತವರೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಗ್ಲೌಸ್ ಯೂಸ್ ಮಾಡಿಯೇ ವೆಜಿಟೇಬಲ್ಸ್ ಅನ್ನು ಕಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅಲರ್ಜಿ ಬರ್ತಿರೋದು ಕೆಲವು ಐಟಮ್ ಇಂದ. ಸೊ ನೀವು ಆ ಐಟಮ್ ಅನ್ನು ಅವಾಯ್ಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಅದು ನಿಮಗೆ ರಿಪೀಟೆಡ್ಲಿ ಬಂದೇ ಬರ್ತದೆ. ಸೊ ಬೆಸ್ಟ್ ಟ್ರೀಟ್ಮೆಂಟ್ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡೋದು. ಸೊ ಅವಾಯ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಗ್ಲೌಸ್ ಯೂಸ್ ಮಾಡಿ ಮಾಡೋದೇ ಬೆಟರ್. ಮತ್ತೆ ಪಾತ್ರೆ ಎಲ್ಲ ತುಂಬಾ ವಿಪರೀತವಾಗಿ ತೊಳಿತಿದ್ದೀರಾ ಅಂತ ಹೇಳಿದ್ರೆ ಕೈದು ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರೋದ್ರಿಂದ ಎಲ್ಲ ಕೆಲಸ ಎಲ್ಲ ಆದ ತಕ್ಷಣ ಮಾಯಿಶ್ಚರೈಸರ್ ಹಚ್ಚಬೇಕು. ತುಂಬಾ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಿದ್ರೆ ಅಂದ್ರೆ ಎವ್ರಿ ನೌ ಅಂಡ್ ದೆನ್ ಮಾಯಿಶ್ಚರೈಸರ್ ಹಚ್ಚೋದು ಬೆಟರ್. ಆಗ ನಿಮ್ದು ಸ್ಕಿನ್ ಬ್ಯಾರಿಯರ್ ನ ಇಂಟ್ಯಾಕ್ಟ್ ಆಗಿ ಇಡಬಹುದು.
0: ಈಗ ಮಳೆಗಾಲದಲ್ಲಿ ನೀವು ಹೇಳಿದಾಗೇನೆ ಸೊಳ್ಳೆಗಳಾಗಿರ್ಬೋದು ಅಥವಾ ಬೇರೆ ಕೀಟಗಳೇನಾದ್ರೂ ನಮ್ಮ ಚರ್ಮಕ್ಕೆ ಅಂಟಿದ ಸಂದರ್ಭದಲ್ಲಿ ಸಮಯದಲ್ಲಿ ಅಥವಾ ಈ ಹುಳಗಳು ಬಿದ್ದ ಸಮಯದಲ್ಲಿ ತುರಿಕೆ ಶುರು ಆಗ್ತದೆ. ಬೇಸಿಕ್ ಚಿಕಿತ್ಸೆ ಕೊಡದೆ ತುಂಬಾ ಮಂದಿ ಅದನ್ನ ರಬ್ ಮಾಡ್ತಾರೆ, ಉಜ್ಜುವಂತಹ ಪದ್ಧತಿ ಜಾಸ್ತಿ ಇರುತ್ತೆ, ಮತ್ತೆ ಅದರಿಂದ ನೋವುಗಳು ಕೂಡ ಜಾಸ್ತಿ ಆಗುವಂತದನ್ನ ಸಾಮಾನ್ಯವಾಗಿ ಗಮನಿಸ್ತೇವೆ. ಅಂತವರಿಗೆ ನಿಮ್ಮ ಸಲಹೆ ಏನು, ಮತ್ತೆ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಂತ?
1: ಸೊ ಯೂಶಲಿ ಇಚ್ಚಿಂಗ್ ಅಂತ ಹೇಳಿದ್ರೆ ತುರಿಕೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೆಟರ್ ಏನ್ ಮಾಡುದು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಆಗ್ಲೇ ಹೇಳಿದಾಗೆ ಫುಲ್ ಸ್ಲೀವ್ಸ್ ಇದ್ದು ಬಟ್ಟೆ ಹಾಕಿ ಪ್ಯಾಂಟ್ ಹಾಕಿ ಇರುವುದೇ ಬೆಟರ್. ಮತ್ತೆ ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಗುಳ್ಳೆಗಳೆಲ್ಲ ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ತನ್ನಷ್ಟಕ್ಕೆ ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ ವಿದೌಟ್ ಟ್ರೀಟ್ಮೆಂಟ್. ತುಂಬಾ ವಿಪರೀತವಾಯಿತು, ಸ್ಪೆಷಲಿ ಮಕ್ಕಳೆಲ್ಲ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಓಕೆನಾ? ಯಾಕಂದ್ರೆ ಕೆಲವೊಂದ್ಸತಿ ಮನೆ ಮದ್ದು ಅದೆಲ್ಲ ಯಾವ್ದು ನಾಟುದಿಲ್ಲ. ಯೂಶಲಿ
0: ವಯಸ್ಸಾದಂತೆ ಚರ್ಮದಲ್ಲಿ ಕೂಡ ಸಾಕಷ್ಟು ರೀತಿಯಾದಂತ ಬದಲಾವಣೆಗಳೆಲ್ಲ ಆಗ್ತದೆ, ಅದಕ್ಕೆ ಯಾವ ರೀತಿ ನಾವು ಕೇರ್ ತಗೊಳ್ಬೇಕು, ಮತ್ತೆ ಅಂತವರಿಗೆ ನೀವು ಏನು ಸಲಹೆ ಕೊಡ್ತೀರಾ?
1: ವಯಸ್ಸಾದಾಗೆ ನಮ್ದು ಆಯಿಲ್ ಪ್ರೊಡ್ಯೂಸಿಂಗ್ ಗ್ಲಾನ್ಸ್ ಕೂಡ ಕಮ್ಮಿ ಆಗ್ತದೆ, ಸೊ ಚರ್ಮ ಸುಕ್ಕು ಕಟ್ಟೋದು ಜಾಸ್ತಿ ಆಗ್ತದೆ. ಸೊ ವಯಸ್ಸಾದಾಗೆ ನಮ್ಗೆ ಇಚ್ಚಿಂಗ್ ಅಂತ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗ್ತದೆ, ಚರ್ಮ ರೋಗ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಬೇಸಿಕ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ನಾನ ಆದ ತಕ್ಷಣವೇ ಟವಲ್ ಅಲ್ಲಿ ಮೆಲ್ಲ ಒದ್ದೆಯನ್ನು ತೆಗೆದು ಪಸೆ ಮೈಯಲ್ಲಿ ಇರುವಾಗಲೇ ಮಾಯಿಶ್ಚರೈಸರ್ ಅನ್ನು ಹಚ್ಚಬೇಕು. ದಟ್ ಈಸ್ ದ ಬೆಸ್ಟ್ ನಾವು ಮಾಡುವಂಥದ್ದು, ಯಾಕಂತ ಹೇಳಿದ್ರೆ ಬೇರೆ ಏನ್ ಮಾಡಿದ್ರೆ ಅದು ಕಮ್ಮಿ ಆಗೋದಿಲ್ಲ. ಸೊ ಮಾಯಿಶ್ಚರೈಸರ್ ಅನ್ನು ಎವ್ರಿ ನೌ ಅಂಡ್ ದೆನ್ ರಿಪೀಟೆಡ್ಲಿ ಹಚ್ಚಬೇಕು, ಸ್ಪೆಷಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಟೈಮಲ್ಲಿ ಹಚ್ಚೋದು ಬೆಟರ್ ಅವರಿಗೆ. ಅದು ಬಿಟ್ಟರೆ ವಯಸ್ಸಾದ್ಮೇಲೆ ಬೇರೆ ಏನು ಎಕ್ಸೆಸಿವ್ ಸ್ಕಿನ್ ಕೇರ್ ಏನು ರಿಕ್ವೈರ್ಡ್ ಇಲ್ಲ.
0: ನಮ್ಮ ಚರ್ಮ ಕಪ್ಪಿದೆ ಅಂತೇಳಿ ಒಂದು ರೀತಿಯ ಭಾವನೆಯಲ್ಲಿ ತುಂಬಾ ಮಂದಿ ಬೆಳ್ಳಗಾಗ್ತದೆ ಅಂತೇಳಿ ಸಾಕಷ್ಟು ಕ್ರೀಮ್ಗಳನ್ನೆಲ್ಲ ಬಳಸ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಅಂತಹ ಜಾಹೀರಾತುಗಳನ್ನ ನಾವು ಗಮನಿಸ್ತಾ ಇರ್ತೇವೆ. ಅಂತವರಿಗೆ ನಿಮ್ಮ ಒಂದು ಕಿವಿ ಮಾತೇನು?
1: ಸ್ಕಿನ್ ಕಲರ್ ಇಂದ ಏನು ನೀವೇನು ಮಾಡಿದ್ರು ಸ್ಕಿನ್ ಕಲರ್ ಇಸ್ ಜೆನೆಟಿಕ್ಲಿ ಡಿಟರ್ಮೈಂಡ್. ಸೊ ನೀವೇನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಮೇ ಬಿ ಕೆಲವು ಸಪ್ಲಿಮೆಂಟ್ಸ್ ತಗೊಂಡ್ರೆ ಒಂದು 2-3 ಮಂತ್ಸ್ಗೆ ಒಂದು ಶೇಡ್ ಮೇ ಬಿ ಬ್ರೈಟರ್ ಕಾಣಿಸಬಹುದು, ಮತ್ತೆ ಯು ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಕಲರ್ ಓನ್ಲಿ. ವಿ ಶುಡ್ ಬಿ ಪ್ರೌಡ್, ಯಾವ್ಯಾವ ಸ್ಕಿನ್ ಕಲರ್ ಇದೆ ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್ ಅಂಡ್ ವಿ ಶುಡ್ ಎಂಬಾರಸ್ ಆರ್ ಸ್ಕಿನ್ ಕಲರ್, ಅದೇ ಬೆಸ್ಟ್. ಓಕೆನಾ? ದೇರ್ ಇಸ್ ನೋ ಪಾಯಿಂಟ್, ಏನ್ ಹಚ್ಚಿದ್ರು ನಮ್ಮ ಸ್ಕಿನ್ ಕಲರ್ ಅದೇ ಇರ್ತದೆ, ಏನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲ ಬಲ್ಲದ ಇದಕ್ಕೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ಗೆಲ್ಲ ನಂಬಬಾರ್ದು. ಓಕೆನಾ? ಸೊ ಏನೇನೋ ಸಿಗ್ತದೆ. ಓಕೆ, ಈಗ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಬ್ರೈಟ್ನಿಂಗ್ ಕ್ರೀಮ್ಸ್ ಅಂತ ಬರ್ತದೆ. ಸೊ ಈಗ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದು ಯೂಶಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಂದೆ ಬರ್ದಿರ್ತದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಜನಗಳು ಓವರ್ ದ ಕೌಂಟರ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನು ಬೈ ಮಾಡ್ತಾರೆ, ತುಂಬಾ ಪೇಷಂಟ್ಸ್ ಬರ್ತಾರೆ ಹಾಗೆ. ಸೊ ಅದರಲ್ಲಿ ಕಂಟೆಂಟ್ಸ್ ಬರ್ದಿರೋದಿಲ್ಲ ಏನಿದೆ ಅಂತ ಹೇಳಿ. ಸೊ ರಿಯಾಕ್ಷನ್ ಎಲ್ಲ ಆದ್ಮೇಲೆ ಬರ್ತಾರೆ. ಸೊ ಯೂಶಲಿ ಹೇಗೆ ಬರ್ತಾರೆ ಅಂದ್ರೆ ಫುಲ್ ಮುಖ ಕೆಂಪಾಗಿರ್ತದೆ. ಸೊ ಹೊರಗಡೆ ಬಿಸಿಲಿಗೆ ಹೋದ ತಕ್ಷಣ ಉರಿಯೋ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಸೊ ಅದೇನಾಗಿರ್ತದೆ ಅಂತ ಹೇಳಿದ್ರೆ ಸ್ಟಿರಾಯ್ಡ್ಸ್ ಅನ್ನು ಹಾಕಿರ್ತಾರೆ ಆ ಕ್ರೀಮ್ಸ್ ಅಲ್ಲಿ. ಸೊ ಯೂಶಲಿ ಏನಾಗ್ತದೆ, ಹಚ್ಚುವಾಗ 1-2-3 weeks ಅಲ್ಲೆಲ್ಲ ಸ್ಕಿನ್ ಪದರ ಸಪೂರ ಆಗಿರೋದ್ರಿಂದ ನಿಮ್ಗೆ ಫುಲ್ ಬಿಡಿ ಆಗಿದ್ದೇವೆ ಅಂತ ಅನಿಸ್ತದೆ. ಅದಾದ್ಮೇಲೆ ಬಿಡಿ ಆಗಿರೋದು ಅದರಿಂದ ಅಲ್ಲಿ ಕ್ರೀಮಿಂದಾಗಿ ಅಲ್ಲ, ಬಿಕಾಸ್ ಅದರದ್ದು ಸೈಡ್ ಎಫೆಕ್ಟ್ ಇಂದಾಗಿ ಬಿಡಿ ಆಗಿರೋದು. ಸೊ ಸ್ಕ್ರೀಮ್ ಅನ್ನು ಸ್ಟಾಪ್ ಮಾಡಿದ ತಕ್ಷಣ ನೀವು ಯಾವ ಕಲರ್ ಇದ್ದೀರಾ ಅದಕ್ಕಿಂತ ಡಬಲ್ ಡಾರ್ಕ್ ಆಗಿ ಹೋಗ್ತೀರಾ. ಸೊ ಬೆಟರ್ ನಾಟ್ ಟು ಯೂಸ್ ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಇಲ್ಲ ನೀವೇ ತಗೊಂಡು ಹಚ್ಚೋದು, ಇಲ್ಲ ಪಕ್ಕದ ಮನೆಯವ್ರು ಕೊಟ್ರು ಅಂತ ಹಚ್ಚೋದೆಲ್ಲ ಅವಾಯ್ಡ್ ಮಾಡ್ಬೇಕು. ನಿಮ್ಮ ಕಲರ್ ನಿಮಗೆ, ನೀವು ಹೇಗಿರ್ತೀರ ಅದೇ ಕಲರ್ ಅಲ್ಲಿ ಇರ್ತೀರ, ಏನ್ ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದು.
0: ಡಾಕ್ಟರ್, ನೀವು ಹೇಳಿದ ಸಲಹೆಯನ್ನೆಲ್ಲ ಅವರು ನಮ್ಮ ಕೇಳುಗರು ಅಥವಾ ಈ ಮಾಹಿತಿ ತಗೊಂಡವರು ಪಾಲಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್, ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು KS ಚಿತ್ರ.

ಮುಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಇದೀಗ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ.

ರವಿ ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

0: ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳೋಣ.
1: ಕಾಲೇಜಿನಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದಂಥ ಎಲ್ಲ ಉಪನ್ಯಾಸಕ ಬಂಧುಗಳೇ, ಹಾಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ಜೆನ್ಸಿ ಕುಟುಂಬಕ್ಕೆ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ನಿಮ್ಮ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕಾಲೇಜಿನ ಪ್ರಾಚಾರ್ಯ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಕೇವಲ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶೈಕ್ಷಣಿಕ ಹಬ್ಬ. ನಮ್ಮಲ್ಲಿ ಇರುವರು ಜಪಾನ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೃಷಿಯ ಬಗ್ಗೆ ವಿಶೇಷ ಅಧ್ಯಯನ ಮಾಡಲಿಕ್ಕೆ ಮತ್ತು ಕಾಲೇಜಿನಲ್ಲಿ ಮಾಧ್ಯಮ ವಿಭಾಗ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದಿದೆ. ಈ ವರ್ಷದ ಆರಂಭದಲ್ಲಿ ಅಥವಾ ಕಳೆದ ಶೈಕ್ಷಣಿಕ ವರ್ಷದ ಕೊನೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ನನ್ನ ಜೊತೆ ವಿಚಾರ ವಿನಿಮಯ ಮಾಡಿಕೊಳ್ತಾ ಇದ್ರು. ಈ ವರ್ಷ ಏನೆಲ್ಲ 26-27 ಶೈಕ್ಷಣದಲ್ಲಿ ಏನೆಲ್ಲ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕನ್ನುವುದರ ಬಗ್ಗೆ ಆಗ ಅವರಿಗೆ ನಾನೊಂದು ಸಲಹೆಯನ್ನು ನೀಡಿದ್ದೆ. ಅದು ಹೇಗೆ ಅಂತೇಳಿದರೆ, ಒಬ್ಬ ಬೇರೆ ಬೇರೆ ಕಡೆ ಹೋಗಿ ಬಾವಿ ತೋಡ್ತಾ ಇದ್ದಂತೆ. ಎಲ್ಲ ಕಡೆ ಒಂದು 7, 8, 10 ಅಡಿ 20 ಅಡಿ ಆಳ ಬಾವಿಯನ್ನು ತೋಡೋದು, ನೀರು ಸಿಗುವುದಿಲ್ಲ. ಮತ್ತೊಂದು ಕಡೆ ಬಾವಿ ತೋಡೋದು 10-20 ಅಡಿ, ನೀರು ಸಿಗುವುದಿಲ್ಲ. ಹೀಗೆ ಮಾಡ್ತಾ ಹೋಗ್ತಾ ಇದ್ದಂತೆ. ಕೊನೆಗೆ ಅವರು ಸಲಹೆ ಕೊಟ್ರಂತೆ, ಹಾಗೆ ಮಾಡಬೇಡ, ಒಂದೇ ಕಡೆ ನೀವು ಆಳವಾಗಿ 60-70-100 ಅಡಿ ಆಳ ಬಾವಿ ತೋಡಿದಾಗ ನಿಮಗೆ ನೀರು ಸಿಗ್ತದೆ ಅಂತ. ಹಾಗೆ ಒಂದು ನಾನು ಸೂಚನೆ ಕೊಟ್ಟೆ, ನೀವು ಕಲಾ ವಿಭಾಗ, ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ, ಕಂಪ್ಯೂಟರ್ ವಿಭಾಗ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತೀರಿ, ಚೆನ್ನಾಗಿರುತ್ತದೆ. ಆದರೆ ಈ ಎಲ್ಲ ವಿಭಾಗದವರು ಸೇರಿ ಕಾರ್ಯಕ್ರಮ ಮಾಡಿದಾಗ ಪರಸ್ಪರ ಒಂದು ಅಂತರ್ಶಾಸ್ತ್ರೀಯ ಅಧ್ಯಯನ ಆಗ್ತದೆ, ವಿಚಾರ ವಿನಿಮಯ ನಡೀತದೆ, ಮತ್ತೆ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗ್ತದೆ. ಈ ರೀತಿಯ ಒಂದು ವೇದಿಕೆಯನ್ನು ತಯಾರು ಮಾಡಿ ಇಡೀ ಕಾಲೇಜು ಮಟ್ಟದಲ್ಲಿ ಕಾರ್ಯಕ್ರಮವನ್ನು, ರಾಷ್ಟ್ರ ಮಟ್ಟದ ವಿದ್ಯಾರ್ಥಿಗಳನ್ನು ಇಲ್ಲಿ ಆಹ್ವಾನಿಸಿ ಕಾರ್ಯಕ್ರಮ ಮಾಡಿದರೆ ಹೆಚ್ಚು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಮಾಡಬಹುದು ಅನ್ನುವಂಥದ್ದು. ಇದನ್ನು ಬಹಳ ಚೆನ್ನಾಗಿ ಅವರು ಬಳಸಿಕೊಂಡಿದ್ದಾರೆ. ಕಾಲೇಜಿನ ತಂಡ ಇದಕ್ಕೆ ಸರಿಯಾದ ರೂಪುರೇಷೆಗಳನ್ನು ಹಾಕಿಕೊಂಡು ಇವತ್ತು ಅತ್ಯಂತ ಒಂದು ಅರ್ಥಪೂರ್ಣವಾದ ರೂಪುರೇಷೆಗಳನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇದು ಬಹಳ ಪರಿಣಾಮಕಾರಿಯಾಗಿ ನಡೆಯುತ್ತದೆ ಅಂತೇನು ನಾನು ಭಾವಿಸ್ತಾ ಇದ್ದೇನೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಇವತ್ತು ಭಾರತ ಆರ್ಥಿಕವಾಗಿ ಪ್ರಪಂಚದಲ್ಲಿ 5, 6 ಅಥವಾ 7ನೇ ಸ್ಥಾನದಲ್ಲಿಯೇ ಇದೆ ಅನ್ನುವಂಥದ್ದನ್ನು ಆರ್ಥಿಕ ತಜ್ಞರು ಹೇಳ್ತಾರೆ. ಆದರೆ ಇನ್ನೊಂದು ರೀತಿಯ ಅಳತೆಗೋಲು ವಿಶ್ವಸಂಸ್ಥೆಯವರು ಮಾಡ್ತಾರೆ, ಅದಕ್ಕೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರೀತಾರೆ. ಒಂದು ದೇಶದ ಜನರು ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಹಣ ಅಥವಾ ವಿದ್ಯೆಯಿಂದ ಸಿಗುವಂಥದ್ದಲ್ಲ, ಅದಕ್ಕೆ ಬೇರೆಯಾದಂಥ ಒಂದು ಗುಣಾಂಕ ಇದೆ. ಇದನ್ನು ಗಮನಿಸಿದಾಗ ಭಾರತದ ಒಂದು ಸ್ಥಾನ ಎಲ್ಲಿದೆ ಅಂತ ಹೇಳಿದರೆ 147 ದೇಶಗಳಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಆಫ್ ಇಂಡಿಯಾ ಈಸ್ 116. ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂತ ಹೇಳುವಂತಹ ಅಮೆರಿಕ 23ನೇ ಸ್ಥಾನದಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ 29ನೇ ಸ್ಥಾನದಲ್ಲಿದೆ, ಫಿನ್ಲೆಂಡ್ ಅಂತ ಒಂದು ದೇಶ ಪ್ರಥಮ ಸ್ಥಾನದಲ್ಲಿದೆ, ಕೋಸ್ಟಾರಿಕಾ, ಐಸ್ಲ್ಯಾಂಡ್, ಸ್ವೀಡನ್ ಇದು ಪ್ರಥಮ 5ನೇ ಸ್ಥಾನಗಳನ್ನು ಹೊಂದಿವೆ. ಅಂದರೆ ಜೀವನದಲ್ಲಿ ಯಾವುದು ಮುಖ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಒಬ್ಬ ಹುಡುಗ ಶಿಕ್ಷಕರಲ್ಲಿ ಕೇಳ್ತಾನಂತೆ, ನಾನು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಯಾವುದು ಮುಖ್ಯ ಆಗ್ತದೆ, ಹಣ ಮುಖ್ಯ ಆಗ್ತದ, ಬುದ್ಧಿವಂತಿಕೆ ಮುಖ್ಯ ಆಗ್ತದ, ಅದೃಷ್ಟ ಮುಖ್ಯ ಆಗ್ತದ ಅನ್ನುವಂಥದ್ದನ್ನು. ಆಗ ಶಿಕ್ಷಕರು ಹೇಳ್ತಾರಂತೆ, ಇದೆಲ್ಲವೂ ಮುಖ್ಯ, ಆದರೆ ಬಹಳ ಮುಖ್ಯ ಯಾವುದು ಹೇಳಿದರೆ ನಿನ್ನ ಸ್ವಸಾಮರ್ಥ್ಯವನ್ನು ಸರಿಯಾಗಿ ಸರಿಯಾದ ಸಂದರ್ಭದಲ್ಲಿ ನೀನು ಹೇಗೆ ಆತ್ಮವಿಶ್ವಾಸದಿಂದ ಬಳಸ್ಕೊಳ್ತೀ ಅನ್ನುವಂಥದ್ದು. ಬಹುಶಃ ಇವತ್ತು ತರಗತಿಯ ಒಳಗೆ ನಡೆಯುವ ಏನು ಚಟುವಟಿಕೆಗಳಿದ್ದಾವೆ, ಪಠ್ಯಕ್ರಮ ಇರಬಹುದು, ಪರೀಕ್ಷೆ ಇರಬಹುದು, ನೀವು ಗಳಿಸಿರುವ ಅಂಕ ಇರಬಹುದು, ನಿಮಗೆ ಶೈಕ್ಷಣಿಕ ಸಾಧನೆಗೆ ಸಹಾಯ ಮಾಡಿದರೆ, ಶೈಕ್ಷಣಿಕ ಪರೀಕ್ಷೆಗೆ ನಿಮ್ಮನ್ನು ತಯಾರು ಮಾಡಿದರೆ, ತರಗತಿಯ ಹೊರಗೆ ನಡೆಯುವಂಥ ಚಟುವಟಿಕೆಗಳು ಅದ್ಯಾವುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಸಾಹಿತ್ಯ ಕಾರ್ಯಕ್ರಮ ಇರಬಹುದು, ಕ್ರೀಡೆ ಇರಬಹುದು, NCC ಇರಬಹುದು, ಇಂಥ ಬೇರೆ ಬೇರೆ ಚಟುವಟಿಕೆಗಳಿರಬಹುದು, ನಿಮ್ಮನ್ನು ಜೀವನದ ಪರೀಕ್ಷೆಗೆ ತಯಾರು ಮಾಡ್ತವೆ. ಬಹುಶಃ ಈ ರೀತಿ ತರಗತಿಯ ಒಳಗೆ ಮತ್ತು ಹೊರಗೆ ಏನು ನಿಮ್ಮ ಭಾಗವಹಿಸಿಕೆ ಇರ್ತದೆ, ಚಟುವಟಿಕೆಗಳಿರ್ತವೆ, ಇದನ್ನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಿ ನೀವು ಬಹುಶಃ ಜೀವನದಲ್ಲಿ ಪರೀಕ್ಷೆಯನ್ನು ಪಾಸಾಗಲಿಕ್ಕೆ ನಿಮಗೆ ಸಹಕಾರಿಯಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಪೂರಕ ಆಗುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಈಗಾಗಲೇ ಗೌರವಾನ್ವಿತ ಉದ್ಘಾಟಕರು ಹೇಳಿದ ಹಾಗೆ ಕೇವಲ ನಮ್ಮ ಪಠ್ಯಕ್ರಮ ಮಾತ್ರ ಅಲ್ಲ, ಇನ್ನಿತರ ನಮ್ಮ ಪ್ಯಾಷನ್ ಅಂತ ಹೇಳ್ತೇವೆ, ನಮಗೆ ಹೃದಯಕ್ಕೆ ಹತ್ತಿರವಾದಂಥ ಏನು ಚಟುವಟಿಕೆ ಇರ್ತದೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ಒಳ್ಳೆಯ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಈಚ್ ಸ್ಟೂಡೆಂಟ್ ಈಸ್ ಪೊಟೆನ್ಷಿಯಲಿ ಟ್ಯಾಲೆಂಟೆಡ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಕೂಡ ಪ್ರತಿಭೆ ಇದ್ದೇ ಇದೆ. ಆ ಪ್ರತಿಭೆಯನ್ನು ಹೊರತಂದು ಅದನ್ನು ಪ್ರಕಾಶಕ್ಕೆ ತಂದು ಪ್ರವರ್ಧಮಾನಕ್ಕೆ ತರುವಂಥದ್ದು ವಿದ್ಯೆ, ಶಿಕ್ಷಣ. ಅಂತಹ ಶಿಕ್ಷಣ ಬಹುಶಃ ಇಂತಹ ಚಟುವಟಿಕೆಯಲ್ಲಿ ಸಿಗ್ತದೆ, ಅದರಲ್ಲಿ ಭಾಗವಹಿಸುವುದು ಮುಖ್ಯ ಆಗ್ತದೆ. ಆ ಭಾಗವಹಿಸುವಿಕೆ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವನವನ್ನು ಕಾರ್ಯ ಆಗ್ತದೆ ಅಂತ ಹೇಳ್ತಾ, ಒಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿಶ್ವನಾಥ್ ಅವರಿಗೆ, ಅವರ ತಂಡದವರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ಇದುವರೆಗೆ ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬಳಸ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಜನರಲ್ ಮೆಡಿಸಿನ್ ವಿಭಾಗದ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಅಶ್ವಿತ್ ಬಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ಬಗ್ಗೆ ಎಲ್ಲ ಆಗಾಗ ಮಾತಾಡ್ತಾ ಇರ್ತಾರೆ, ಈ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ರೆ ಏನು, ಅದರ ಬಗ್ಗೆ ಆರಂಭದಲ್ಲಿ ನಮ್ಮ ಕೆಲವರಿಗೆ ಮಾಹಿತಿ ಕೊಡ್ತೀರಾ?
1: ಸೊ ಈಗ ಡಯಾಬಿಟೀಸ್ ಅಂತ ಹೇಳಿದ್ರಿ ನೀವು, ಡಯಾಬಿಟೀಸ್ ಅಂತ ಹೇಳಿದ್ರೆ ಈಗ ನೀವು ಕನ್ನಡದಲ್ಲಿ ನಾವು ಅದಕ್ಕೆ ಅನುವಾದ ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ. ಸೊ ಎಲ್ರಿಗೆ ಈಗ ಒಂದು ಡಯಾಬಿಟೀಸ್ ಅಂತ ಹೇಳಿದ್ರೆ ಸಕ್ಕರೆ ಅಪ್ಪ ಶುಗರ್ ಜಾಸ್ತಿ ಇತ್ತು ಅದಕ್ಕೆ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಹೌದು, ಡಯಾಬಿಟೀಸ್ ಮೆಲೈಟಸ್ ಅಂತ ಹೇಳಿದ್ರೆ ನಿಮಗೆ ಶುಗರ್ ಲೆವೆಲ್ಸ್ ಬ್ಲಡ್ ಅಲ್ಲಿ ನಾವು ಫಾಸ್ಟಿಂಗ್ ಶುಗರ್ ಲೆವೆಲ್ 126 ಮೇಲೆ ಇದ್ರೆ ಅದನ್ನು ನಾವು ಡಯಾಬಿಟೀಸ್ ಅಂತ ಕೆಟಗರೈಸ್ ಮಾಡ್ತೇವೆ ನಾವು. ಸೊ ಬಟ್ ಡಯಾಬಿಟೀಸ್ ಅಂದ್ರೆ ಈಗ 126 ಮೇಲಿದ್ದವರೆಲ್ಲ ಸಕ್ಕರೆ ಕಾಯಿಲೆಯ, ಅದು ಒಂದೇ ತರದ್ದು ಅಂತ ಅಲ್ಲ ಅದು ನಿಮ್ಗೆ. ಹೌದು, ಎಲ್ಲಾ ತರದ ಸಕ್ಕರೆ ಕಾಯಿಲೆಗಳಲ್ಲಿ ಸಹ ಶುಗರ್ ಜಾಸ್ತಿ ಇರ್ತದೆ, ಹೌದು, ಬಟ್ ಅದರಲ್ಲಿ ಬೇರೆ ಬೇರೆ ಬೇರೆ ವಿಧ ಇರ್ತದೆ. ಈಗ ನಮ್ಮಲ್ಲಿ ನೀವು ಯೂಶುವಲಿ ಈಗ ವಯೋಸಹಜ, ಈಗ ನಿಮ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೇಳಿರ್ಬೋದು ನೀವು ಎಷ್ಟೋ ಜನ ಟೈಪ್ ಇದೆ ಅಂತ ಹೇಳ್ತಾರೆ, ನಮ್ಗೆ ಶುಗರ್ ಇದೆ, BP ಇದೆ ಅಂತ ಹೇಳ್ತಾರೆ. ಸೊ ನಾವು ಆತರ ನೋಡಿದಾಗ ಅದು ಯೂಶುವಲಿ type 2 ಅಂತ ಇರ್ತದೆ. ಅಂದ್ರೆ ನಿಮ್ಗೆ type 2 ಅವರನ್ನು ನೋಡಿದಾಗ ಒಂದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಬೊಜ್ಜುತನ ಇರ್ತದೆ, ನಿಮಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೊಬ್ಬಿನಂಶ ಇರುವಂತದ್ದು, ಹಾಗೆ ಅವರಲ್ಲಿ ಬೇಸಿಕಲಿ ಎಂತ ಹೇಳ್ತಾರೆ ನಿಮಗೆ ಒಬೆಸಿಟಿ ರಿಲೇಟೆಡ್, ಅಂದ್ರೆ ನಿಮ್ಮ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿ ಶರೀರದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುವಂತದ್ದು type 2. ಅದೇ ತರ type 1 ಅಂತ ಇದೆ. type 1 ಅಂತ ಹೇಳಿದ್ರೆ ನೀವು ಯಾವ ವಯಸ್ಸಲ್ಲಿ ಸಹ ಆಗ್ಬೋದು, ಆದ್ರೆ ಮ್ಯಾಕ್ಸಿಮಮ್ ಅದು ಕಂಡು ಬರುವಂತದ್ದು ನಿಮಗೆ ತುಂಬಾ ಸಣ್ಣ ಏಜ್ ಅಲ್ಲಿ, ಅಂದ್ರೆ ನಿಮಗೆ 12 ನಂತರ ಒಂದು 20 ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ type 1 ಡಯಾಬಿಟೀಸ್ ಅಂತ ಹೇಳಿದ್ರೆ. ಸೊ type 1 ಅಂತ ಹೇಳಿದ್ರೆ ನಿಮ್ಮ type 2 ತುಂಬಾನೇ ಬೇರೆ ತರ ಅದು. ಈಗ type 1 ಅಲ್ಲಿ ಬೇಸಿಕಲಿ ಇನ್ಸುಲಿನ್ ಉತ್ಪತ್ತಿ ಇರುವುದಿಲ್ಲ, ಅವರಲ್ಲಿ ಉತ್ಪತ್ತಿ ಇಲ್ಲದ ಕಾರಣ ಇನ್ಸುಲಿನ್ ಅಲ್ಲಿ ಅವರಿಗೆ ನೀವು ಯಾವುದೇ ತರದ ಮಾತ್ರೆ ಕೊಟ್ಟರೆ ಸಹ ಅವರಿಗೆ ನಾಟುದಿಲ್ಲ ಅದು, ಅಂದ್ರೆ ನಿಮಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಬರುವುದಿಲ್ಲ. ಈಗ ನಿಮಗೆ type 2 ಅಲ್ಲಿ ಆದ್ರೆ ಮಾತ್ರೆ ಕೊಟ್ಟರೆ ಯಾಕೆ ರೆಸ್ಪಾನ್ಸ್ ಬರ್ತದೆ ಅಂತ, ಶುಗರ್ ಲೆವೆಲ್ಸ್ ಕಮ್ಮಿ ಬರ್ತದೆ ಅಂತ ಹೇಳಿದ್ರೆ, ಆ ಪೇಷಂಟ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇರ್ತದೆ, ಕೆಲವು ಸರ್ತಿ ಜಾಸ್ತಿ ಉತ್ಪತ್ತಿ ಇರ್ತದೆ ಆ ಪೇಷಂಟ್ ಅಲ್ಲಿ, ಆದ್ರೆ ಬಾಡಿ ಆ ಇನ್ಸುಲಿನ್ಗೆ ರೆಸ್ಪಾನ್ಸ್ ಅಡಿಕ್ವೇಟ್ ಅಂದ್ರೆ ಬೇಕಾದ ತರ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಮಾತ್ರೆ ಕೊಟ್ಟು ಬಾಡಿಯನ್ನು ಸ್ವಲ್ಪ ಇನ್ಸುಲಿನ್ಗೆ ಸೆನ್ಸಿಟಿವ್ ಮಾಡುವಂತದ್ದು ಮಾಡಿಬಿಟ್ಟು ನಿಮಗೆ ಶುಗರ್ ಲೆವೆಲ್ಸ್ ಅನ್ನು ಕಮ್ಮಿ ತರುವಂತದ್ದು. ಸೊ ಅಲ್ಲಿ ರೋಗ ಪ್ರಕ್ರಿಯೆಯೇ ಬೇರೆ ತರ ಇರ್ತದೆ type 1 ಅಥವಾ type 2. ಅದೇ type 1 ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇಲ್ಲದ ಕಾರಣ ಅದಕ್ಕೆ ಟ್ರೀಟ್ಮೆಂಟ್ ಒಂದೇ, ಇನ್ಸುಲಿನ್ ಕೊಡುವಂತದ್ದು, ಅದಕ್ಕೆ ಇನ್ಸುಲಿನ್ ಬಿಟ್ಟು ಬೇರೆ ಮದ್ದಿಲ್ಲ type 1 ಅಲ್ಲಿ ಆತರ. ಸೊ ಇದು ಬೇಸಿಕ್ ಆಗಿ ನಾನು ಹೇಳಿರುವಂತದ್ದು type 1 ಅಂದ್ರೆ ಏನು, type 2 ಅಂದ್ರೆ ಎರಡು ಸಕ್ಕರೆ ಕಾಯಿಲೆ ಹೌದು, ಬಟ್ ಬಾರಿ ಬೇರೆ ತರ, ಎರಡರಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ಮತ್ತೆ ಅದರಲ್ಲಿ 1.5 ಅಂತ ಬರ್ತದೆ. 1.5 ಅಂದ್ರೆ ನಿಮ್ದು ಒಂದ್ ಕಡೆಯೂ ಅಲ್ಲ 2 ಕಡೆಯೂ ಅಲ್ಲ, ಅಂದ್ರೆ type 1.5 ಅಲ್ಲಿ ಸಹ ಕೆಲವು ಕಡೆ ಹೇಗಿರ್ತದೆ ಅಂತ ಹೇಳಿದ್ರೆ ಇನ್ಸುಲಿನ್ ಉತ್ಪತ್ತಿ ಇದ್ದು ಕ್ರಮೇಣ ಆನಂತರ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗ್ತದೆ, ಅವರಲ್ಲಿ ಸಹ ಹೋಗ್ತಾ ಹೋಗ್ತಾ ಇನ್ಸುಲಿನೇ ಬೇಕಾಗಿ ಬರ್ತದೆ 1.5 ಅಲ್ಲಿ, ಅಥವಾ ಲಾಡಾ ಅಂತ ಹೇಳ್ತೇವೆ ನಾವು, ಲೇಟೆಂಟ್ ಆಟೋ ಇಮ್ಯೂನ್ ಡಿಸೀಸ್ ಆಫ್ ಅಡಲ್ಟ್. ಅಂದ್ರೆ ಆಟೋ ಇಮ್ಯೂನ್ ಅಂದ್ರೆ ನಮ್ಮ ಶರೀರ ಕೆಲವು ಪ್ರಕ್ರಿಯೆಗಳಿಂದಲೇ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಕಣಗಳು ನಾಶ ಆಗಿ ಇದಾಗಿರುವಂತದ್ದು ಅಂತ ಹೇಳ್ತಾರೆ, ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿ ಸಕ್ಕರೆ ಕಾಯಿಲೆ ಬಂದಿರುವಂತದ್ದು ಆತರ. ಸೊ ಇದು 1.5 1 2. ಅದು ಬಿಟ್ಟು ಸಹ ಬೇರೆ ಕ್ಯಾಟಗರಿ ಮೋದಿ ಅಂತ ಹೇಳ್ತೇವೆ, ಅಂದ್ರೆ ಮೆಚುರಿಟಿ ಆನ್ಸೆಟ್ ಡಯಾಬಿಟೀಸ್ ಆಫ್ ಯಂಗ್, ಅದು ಕೆಲವು ಅದರಲ್ಲಿ ಜೆನೆಟಿಕ್ ವೇರಿಯಂಟ್ಸ್ಗಳು, ಅಂದ್ರೆ ನಿಮಗೆ ಸಣ್ಣ ಪ್ರಾಯದಲ್ಲೇ ಕಂಡು ಬರ್ತದೆ ಮಾತ್ರೆಗೆ ರೆಸ್ಪಾನ್ಸ್ ಆಗಿರುವಂತಹ ಸಕ್ಕರೆ ಕಾಯಿಲೆ. ಸೊ ಒಂದು ಸಕ್ಕರೆ ಕಾಯಿಲೆ ಅಂತ ಬಂದ್ರೆ ನೀವು ಆ ತಜ್ಞ ವೈದ್ಯರಲ್ಲಿ ಹೋಗಿ ನಿಮಗೆ ಯಾವ ತರದ ಸಕ್ಕರೆ ಕಾಯಿಲೆ ಅಂತ ಫಸ್ಟ್ ಸ್ಪಷ್ಟಪಡಿಸಿಕೊಳ್ಬೇಕು. ಇಲ್ಲದ್ರೆ ನಿಮ್ಗೆ ಏನ್ ಹೇಳ್ತದೆ, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅವರು ತುಂಬಾ ಸಜೆಷನ್ಸ್ ಕೊಡ್ತಾರೆ, ಅದು ಮಾಡ್ಬೋದು ಟ್ರೀಟ್ಮೆಂಟ್, ಇದು ಮಾಡ್ಬೋದು, ಇನ್ಸುಲಿನ್ ಬೇಡ ಇತ್ತು, ಮಾತ್ರೆ ಸಾಕಾಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಆ ರೋಗ ಪ್ರಕ್ರಿಯೆ ಬೇರೆ ಬೇರೆ ತರ ಇರ್ತದೆ ಬೇರೆ ಬೇರೆ ಶುಗರ್ ಅಲ್ಲಿ. ಸೊ ನಾವು ತಜ್ಞ ವೈದ್ಯರ ಹತ್ರ ಹೋಗಿ ಭೇಟಿಯಾಗಿ ಟೆಸ್ಟ್ ಮಾಡಿಸಿಕೊಂಡು ಅದು ಯಾವ ತರದ ಶುಗರ್ ಅಂತ ನಮಗೆ ದೃಢ ಆದ್ಮೇಲೆ ನಾವು ಅದಕ್ಕೆ ವೈದ್ಯರು ಹೇಳಿದಂತ ಟ್ರೀಟ್ಮೆಂಟ್ ತಗೊಳ್ಬೇಕು. ಮತ್ತೆ ಆ ಟ್ರೀಟ್ಮೆಂಟ್ ಅನ್ನು ಮಧ್ಯದಲ್ಲಿ ನಿಲ್ಲಿಸುವ ಹಾಗೆ ಇಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ಬೇಕು. ಯಾಕಂದ್ರೆ ನಿಲ್ಲಿಸಿದ್ರೆ ಅದರದೇ ಆದ ಕಾಂಪ್ಲಿಕೇಶನ್ ನಾನು ಮುಂದೆ ಹೇಳ್ತೇನೆ ಏನಾಗ್ತದೆ ಶುಗರ್ಗೆ ಕಂಟ್ರೋಲ್ ಮಾಡದಿದ್ರೆ, ಅದನ್ನು ನಿಲ್ಲಿಸಿದ್ರೆ ಅದರ ತುಂಬಾ ಮಂದಿಗೆ ಅದರ ಅವೇರ್ನೆಸ್ ಇಲ್ಲ, ಬಟ್ ಅದ್ರದ ಬಗ್ಗೆ ನಾನು ಮುಂದೆ ಸ್ಪಷ್ಟವಾಗಿ ಹೇಳ್ತೇನೆ. ಈಗ ನಾನು ನಿಮ್ಗೆ ಓವರ್ ವ್ಯೂ ಆಗಿ ಒಂದು ಶುಗರ್ ಅಂದ್ರೆ ಎಂತ, ಅದರಲ್ಲಿ ಯಾವ ಟೈಪ್ಸ್ ಇದೆ, ಒಂದು 126 ಫಾಸ್ಟಿಂಗ್ ಲೆವೆಲ್ ಮೇಲೆ ಇದ್ರೆ ನಾವು ಸಕ್ಕರೆ ಕಾಯಿಲೆ ಅಂತ ಕರೆಯುವಂತದ್ದು. ಸೊ ಅದರಲ್ಲಿ ಮತ್ತೆ ಸಹ type 1 ಬೇರೆ, type 2 ಬೇರೆ, ಈಗ ನಿಮ್ಗೆ ತಿಳಿಸಿದ್ದೇನೆ ನಾನು. ಸೊ ಈಗ type 1 ಅಂತ ಹೇಳಿದ್ರೆ ನಿಮ್ಗೆ ಸಣ್ಣ ವಯಸ್ಸಲ್ಲಿ ನಾನು ಹೇಳಿದಾಗ ಉತ್ಪತ್ತಿ ಇಲ್ಲ. ಈಗ type 2 ಇದ್ದದ್ರಲ್ಲಿ ಸ್ವಲ್ಪ ಹೇಗೆ ಹೇಳ್ತಾರೆ type 1 ಸಹ ಸ್ವಲ್ಪ ಯಾಕೆ ಅದು ಸಮಸ್ಯೆ ಅಂತ ಹೇಳಿದ್ರೆ, ನಿಮ್ಮ type 2 ಶುಗರ್ ನಿಮಗೆ ಸಕ್ಕರೆ ಕಾಯಿಲೆ ಅಂತ ಗೊತ್ತಾಗುವಷ್ಟರಲ್ಲಿ ತುಂಬಾ ಬಾಡಿಗೆ ಆಲ್ರೆಡಿ ಸಮಸ್ಯೆಗಳಾಗಿರ್ತದೆ. ಅದರ ಪ್ರಕ್ರಿಯೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಪ್ರೋಸೆಸ್ ಬಂದಿರುವುದು ಅದು. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ವರ್ಷಗಟ್ಟಲೆ ಇದ್ದು ಒಂದು ತುಂಬಾ ವರ್ಷ ಆದ ಮೇಲೆ ಮತ್ತೆ ಶುಗರ್ ಲೆವೆಲ್ ಮೇಲೆ ಹೋಗುವಂತದ್ದು. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿರ್ತದೆ, ಆ ಪ್ರೋಸೆಸ್ ಇಂದ ಇಂದಾನೆ ಶರೀರದಲ್ಲಿ ತುಂಬಾ ಕ್ರಮೇಣವಾಗಿ ಡ್ಯಾಮೇಜ್ ಆಗಿರ್ತದೆ. ಸೊ ಟೈಪ್ ಟೂ ಅಲ್ಲಿ ನೀವು ಶುಗರ್ ಮತ್ತೆ ಫ್ಯೂಚರ್ ಅಲ್ಲಿ ಕಂಟ್ರೋಲ್ ಮಾಡಿ ಕೆಲವು ಏನಾದ್ರೂ ಕಾಂಪ್ಲಿಕೇಶನ್ಸ್ ತಪ್ಪಿಸಬಹುದು, ಬಟ್ ಸ್ಟಿಲ್ ಟೈಪ್ ಟೂ ಅಲ್ಲಿ ನೀವು ಫ್ಯೂಚರ್ ಅಲ್ಲಿ ಎಷ್ಟೇ ಕಂಟಿನ್ಯೂ ಮಾಡಿದ್ರು ಟ್ರೀಟ್ಮೆಂಟ್, ಒಂದು ಬಂದ ಮೇಲೆ ಒಂದು ಆಲ್ವೇಸ್ ದೇರ್ ಇಸ್ ಎ ರಿಸ್ಕ್ ಆಫ್ ಸ್ಟ್ರೋಕ್ ಅಥವಾ ಹೃದಯಾಘಾತ ಆಗುವಂತದ್ದು, ಪಕ್ಷವಾತ, ಮತ್ತೆ ನಿಮ್ಗೆ ಗ್ಯಾಂಗ್ರೀನ್ ಆಗುವಂತದ್ದು, ಆ ರಿಸ್ಕ್ಸ್ ಎಲ್ಲ ಯೂಶಲಿ ಇದ್ದೇ ಇರ್ತದೆ. ಯಾಕಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವ ಪ್ರಕ್ರಿಯೆ ತುಂಬಾ ಟೈಮ್ ಅವರ ಶರೀರದಲ್ಲಿ ಆಗಿ ನಂತರ ಟೈಪ್ ಟೂ ಆಗಿ ಮಾರ್ಪಟ್ಟಿರ್ತದೆ. ಹಾಗೆ ಇದು ಇನ್ ಜನರಲ್ ನಾನು ನಿಮಗೆ ಒಂದು ಓವರ್ ವ್ಯೂ ಶುಗರ್ ಬಗ್ಗೆ ಹೇಳಿರುವಂತದ್ದು.
0: ಡಾಕ್ಟರ್, ಈಗ ಈ ಸಕ್ಕರೆ ಕಾಯಿಲೆ ಉಂಟು ಅಂತೇಳಿ ಪ್ರಾಥಮಿಕವಾಗಿ ಬರುವಂತಹ ಲಕ್ಷಣಗಳು ಏನೆಲ್ಲ ಇರ್ತದೆ?
1: ಕೆಲವರಿಗೆ ಅಂತೂ ಸಿಂಪ್ಟಮ್ಸ್ ಇರುವುದಿಲ್ಲ ಆಕ್ಚುಲಿ, ಅದಕ್ಕೋಸ್ಕರ ನಾವು ರುಟೀನ್ ಆಗಿ ಅವರಿಗೆ ಒಂದು ಆರಾರು ತಿಂಗಳಿಗೊಮ್ಮೆ ಆದ್ರೂ ಶುಗರ್ ಅದೆಲ್ಲ ರುಟೀನ್ ಎಲ್ಲ ಚೆಕಪ್ ಮಾಡಿದಾಗ ಏನಾದ್ರೂ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇರೋದು ನಮಗೆ ಒಂದು ಅಂದಾಜು. ಈಗ ನಾನು 126 ಮೇಲೆ ಅಂತ ಹೇಳಿದೆ, ಅದು ಶುಗರ್ ಇದೆ, ಬಟ್ 110, 115, 120 ಇರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಇವಾಲ್ವ್ ಆಗ್ತಾ ಇದೆ, ಮೆಟಬಾಲಿಕ್ ಡಿಸೀಸ್ ಇವಾಲ್ವ್ ಆಗಿ ಫ್ಯೂಚರ್ ಅಲ್ಲಿ ಶುಗರ್ ಬರ್ಬೋದು. ಆತರ ಇರುವವರಿಗೆ ನೀವು ಇಯರ್ಲಿ ಇದು ಮಾಡಿದಾಗ ನಾವು ಅವಾಗಲೇ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಈ ಪ್ರಕ್ರಿಯೆಯನ್ನು ಸ್ವಲ್ಪ ಡಿಲೇ ಮಾಡಬಹುದು. ಈ ಪ್ರೊಸೆಸ್ ಏನಿದೆ ಶುಗರ್ ಬರುವಂತದ್ದು ಅದನ್ನು ಡಿಲೇ ಮಾಡಬಹುದು. ಸೊ ಫಸ್ಟ್ ಥಿಂಗ್ ಇಸ್ ರುಟೀನ್ ಚೆಕ್ಅಪ್, ಬಿಕಾಸ್ ಎಲ್ಲರಲ್ಲಿ ಸಿಂಪ್ಟಮ್ಸ್ ಕಂಡು ಬರುವುದಿಲ್ಲ. ಬಟ್ ಕಂಡು ಬರುವವರಲ್ಲಿ ಯಾವ ತರ ರೋಗ ಲಕ್ಷಣ ಬರ್ತದೆ ಅಂತ ಹೇಳಿದ್ರೆ, ಒಂದು ಅತಿಯಾಗಿ ಬಾಯಾರಿಕೆ ಆಗುವಂತದ್ದು, ತುಂಬಾ ನೀರು ಕುಡಿತಿರ್ತಾರೆ, ಅಥವಾ ಮುಂಚೆ ಒಂದು ಫುಡ್ ಎಪಟೈಟ್ ಅಥವಾ ಇಷ್ಟು ಹಸಿವು ಇರ್ತದೆ, ಬಟ್ ಈಗ ಸ್ವಲ್ಪ ಜಾಸ್ತಿ ಹಸಿವಾಗ್ತಿದೆ, ಫುಡ್ ಇಂಟೇಕ್ ಮುಂಚಿನಕ್ಕಿಂತ ಜಾಸ್ತಿ ಆಗ್ತಾ ಇದೆ ಆತರ. ಮತ್ತೆ ತುಂಬಾ ಜಾಸ್ತಿ ರಾತ್ರಿ ಪದೇ ಪದೇ ಎದ್ದು ಮೂತ್ರ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಯೂರಿನ್ ಪಾಸ್ ಮಾಡ್ಲಿಕ್ಕೆ, ಅಂದ್ರೆ ಜಾಸ್ತಿ ಯೂರಿನ್ ಹೋಗ್ತಿರುವಂತಿರ್ತದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಕ್ಕರೆ ಕಾಯಿಲೆ ಅಂತಿರುವಾಗ ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗ್ತಿರುವ ಕಾರಣ ಮೂತ್ರ ಸಹ ಜಾಸ್ತಿ ಹೋಗ್ತದೆ. ಸೊ ಅದರಿಂದ ಜಾಸ್ತಿ ಮೂತ್ರ ಬಂದಾಗೆ ಆಗ್ತದೆ. ಮತ್ತೆ ಸುಸ್ತು ಅಷ್ಟು ಲವಲವಿಕೆ ಇರುವುದಿಲ್ಲ, ಒಂದು ನಿಮಗೆ ಬಳಲಿಕೆ ಇರ್ತದೆ, ಒಂದು ಎನರ್ಜೆಟಿಕ್ ಆಗಿದ್ದವರು ಒಂದು ರುಟೀನ್ ಕೆಲಸದಲ್ಲಿ ಅಷ್ಟು ಬೆಳಿಗ್ಗೆ ಎದ್ದು ಅಯ್ಯೋ ಅಷ್ಟು ಹೋಗ್ಬೇಕಾ ಅನ್ನುವ ತರ ಒಂದು ಬಳಲಿಕೆ, ರುಟೀನ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಕಳ್ಕೊಳ್ಳುವಂಥದ್ದು ಸ್ಲೋಲಿ, ಬಿಕಾಸ್ ಸುಸ್ತಾಗ್ತದೆ ಅವರಿಗೆ. ಮತ್ತೆ ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರ್ತಾ ಇರ್ತದೆ, ಪದೇ ಪದೇ ಮೂತ್ರ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಗಾಯ ಗುಣಾಗದಿರುವಂಥದ್ದು, ಮತ್ತೆ ಹೇಳಿದಾಗೆ ಯೂರಿನ್ ಇನ್ಫೆಕ್ಷನ್ಸ್, ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರುವಂಥದ್ದು ಆ ಥರ ಇದ್ದಾಗ ಒಂದು ತಜ್ಞ ವೈದ್ಯರಲ್ಲಿ ಭೇಟಿಯಾದಾಗ ನಿಮಗೆ ಒಂದು ರುಟೀನ್ ಚೆಕಪ್ ಮಾಡುವಾಗ ಯೂಶಲಿ ಕಂಡು ಬರ್ತದೆ ಈ ತರ ಶುಗರ್ ಇದೆಯೋ ಅಂತ, ಆ ತರ ಡಯಾಗ್ನೋಸಿಸ್ ಆಗುವಂತದ್ದು. ಮೋಸ್ಟ್ ಆಫ್ ದ ಟೈಮ್ಸ್ ಏನಾದ್ರೂ ಈ ತರ ಸುಸ್ತು ಅಥವಾ ಈಗ ನಾನು ಏನೇನು ಲಕ್ಷಣ ಹೇಳಿದೆ ಅಥವಾ ರುಟೀನ್ ಚೆಕಪ್ ಮಾಡುವಾಗ ಈಗ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗಿ ಬರ್ತದೆ, ಹಾ ಈಗ ಇವರಿಗೆ ಶುಗರ್ ಗೆ ಹೋಗುವ ಅಂದರೆ ಇದರೆ ಅಥವಾ ಬಾರ್ಡರ್ ಲೈನ್ ಡಯಾಬಿಟಿಕ್ ಅಥವಾ ಡಯಾಬಿಟಿಸ್ ಬಂದಿದೆ ಅಂತ ಒಂದು ದೃಢ ಆಗ್ಬಿಡ್ತದೆ.
0: ಈಗ ಸಾಮಾನ್ಯವಾಗಿ ಸುಸ್ತು ಅಥವಾ ಬೇರೆ ರೀತಿಯಾದಂತಹ ಒಂದು ಕೆಲಸದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂತದ್ದು ಕೆಲವು ಸಮಯದಲ್ಲಿ ಇದ್ದೇ ಇರ್ತದೆ ರುಟೀನ್ ಅಲ್ಲಿ, ಆದ್ರೆ ಅದು ಅತಿ ಹೆಚ್ಚು ಅಂತ ಆದಾಗ ಜನರು ಭಯ ಪಡೆದೇ ಒಂದು ಟೆಸ್ಟ್ ಮಾಡೋದು ಒಳ್ಳೇದು ಅಂತ ನಿಮ್ಮ ಸಲಹೆ. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಈ ಸಕ್ಕರೆ ಕಾಯಿಲೆಯ ಬಗ್ಗೆ, ಜನಸಾಮಾನ್ಯರು ಮಾತಾಡುವಂತದ್ದು ಸಿಹಿ ತಿನ್ನಬಾರದು ಅಂತ, ಅದರ ಬಗ್ಗೆ ಸ್ವಲ್ಪ ಹೇಳುದಾದ್ರೆ.
1: ಸೊ ಬೇಸಿಕಲಿ ಹೇಗೆ ಅಂತ ಹೇಳಿದ್ರೆ, ಈಗ ಸಕ್ಕರೆ ಕಾಯಿಲೆಯಲ್ಲಿ ಹೌದು ಸಿಹಿ ವಸ್ತು ತಿಂದ್ರೆ ಜಾಸ್ತಿ ಇದಾಗ್ತದೆ, ಯಾಕೆಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರ್ತದೆ. ಸೊ ಎಲ್ಲರ ತಲೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಸಕ್ಕರೆ ಹಾಕದೆ ಚಾ ಕಾಫಿ ಕುಡಿಯೋದಿದ್ರೆ ಸಾಕು ಅಂತ, ಅಷ್ಟೇ ಅಲ್ಲ ಹೈ ಕಾರ್ಬೋಹೈಡ್ರೇಟ್ ಡಯೆಟ್ ಅನ್ನು ಕಮ್ಮಿ ಮಾಡಬೇಕಾಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ರೈಸ್ ತಿಂತೀರಿ ಅದು ಸಿಹಿ ಪದಾರ್ಥ ಅಲ್ಲ, ಬಟ್ ಅದರಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಸೊ ಈ ನಮ್ಮ ಭಾರತವನ್ನು ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರಿತೇವೆ, ಯಾಕಂತ ಹೇಳಿದ್ರೆ ಇಲ್ಲಿ ಶುಗರಿನ ಪೇಷಂಟ್ಸ್ ಡಯಾಬಿಟಿಸ್ ಡಯಾಗ್ನೋಸ್ ಆಗುವ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ, ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರೀತಾರೆ. ಯಾಕೆ ಅಷ್ಟು ಜಾಸ್ತಿ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ನಾವು ಪ್ರಿಡಾಮಿನೆಂಟ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ಕೊಳ್ತೇವೆ. ಈಗ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ನಮಗೆ ರೈಸ್ ನಿಮಗೆ ಮಧ್ಯಾಹ್ನ ರಾತ್ರಿ ಕೆಲವೊಬ್ರು ಬೆಳಿಗ್ಗೆ ಸಹ ರೈಸ್ ಐಟಮ್ ಅಥವಾ ಯಾವುದೇ ಕಾರ್ಬೋಹೈಡ್ರೇಟ್ ಫುಡ್ ಇರಲಿ ತುಂಬಾ ಜಾಸ್ತಿ ತಗೊಳ್ಳುವ ನಮಗೆ ಒಂದು ಸಣ್ಣ ವಯಸ್ಸಿನ ಅಭ್ಯಾಸ ಇರ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಎಕ್ಸೆಸ್ ಕಾರ್ಬೋಹೈಡ್ರೇಟ್ ಏನಿರ್ತದೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ ಶರೀರದಲ್ಲಿ. ಸೊ ಫ್ಯಾಟ್ ಆಗಿ ಕನ್ವರ್ಟ್ ಆದಾಗ ಬೊಜ್ಜು ನಮ್ಮ ಹೊಟ್ಟೆ ಸೊಂಟದ ಸುತ್ತ ತುಂಬಿಕೊಳ್ತದೆ. ಸೊ ಆ ಬೊಜ್ಜಿಂದಾನೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರುವಂತದ್ದು, ಅಂದ್ರೆ ಅದು ಜಾಸ್ತಿ ಆದಾಗ ಇನ್ಸುಲಿನ್ ಬಾಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡದಿರುವಂತದ್ದಾಗ್ತದೆ. ಸೊ ಆ ಪ್ರೊಸೆಸ್ ಓವರ್ ಇಯರ್ಸ್ ಕಂಟಿನ್ಯೂ ಆಗಿ ಆಗಿ ಆಗಿ ಅವರಿಗೆ ಶುಗರ್ ಬರುವಂತದ್ದು. ಸೊ ಶುಗರ್ ಪೇಷಂಟ್ಸ್ ಸಿಹಿ ಎಸ್ ಹೌದು ಸಿಹಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮ್ಯಾಕ್ಸಿಮಮ್, ಅದರ ಜೊತೆ ಕಾರ್ಬೋಹೈಡ್ರೇಟ್ ಅನ್ನು ಕಮ್ಮಿ ಮಾಡಿ ಆದಷ್ಟು ಪ್ರೋಟೀನ್ ರಿಚ್ ಡಯಟ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೇವೆ ನಾವು. ಬಿಕಾಸ್ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿದ ತಕ್ಷಣ ನಾವು ನಮ್ಮ ಪೇಷಂಟ್ಸ್ ಅಲ್ಲಿ ಇದು ಇಂಪ್ರೂವ್ ಆಗುದನ್ನು ಅಬ್ಸರ್ವ್ ಮಾಡ್ತೇವೆ ಶುಗರ್ ಲೆವೆಲ್ಸ್ ಅನ್ನು. ಹಾಗೆ
0: ಈಗ ಡಾಕ್ಟರ್, ನೀವು ಹೇಳಿದ್ರಿ ಕಾರ್ಬೋಹೈಡ್ರೇಟ್ ಫುಡ್ಗಳು ಜನ ತಿಂತಾರೆ ಅಂತ, ಈಗ ಕಾರ್ಬೋಹೈಡ್ರೇಟ್ ಫುಡ್ಗಳು ಅಂದ್ರೆ ಕಾರ್ಬೋಹೈಡ್ರೇಟ್ ಆಹಾರಗಳು ಯಾವ್ದು ಯಾವ್ದೆಲ್ಲ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಹೇಳುದಾದ್ರೆ?
1: ನಮ್ದು ಎನಿ ನಿಮ್ಮಲ್ಲಿ ಇಡ್ಲಿ ದೋಸೆ ಮತ್ತೆ ಇದು ಯಾವ್ದ್ರಲ್ಲೂ ಎಲ್ಲಿ ರೈಸ್ ಬಳಕೆ ಆಗ್ತದೆ ನೋಡಿ ಅದರಲ್ಲೇ ಹೈಯೆಸ್ಟ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರುವಂತದ್ದು. ಸೊ ಅದರ ಬದಲು ಸ್ವಲ್ಪ ನೀವು ರಾಗಿ ಅಥವಾ ಚಪಾತಿ, ಅದು ಕೆಲವರಿಗೆ ಇಲ್ಲಿ ಇಷ್ಟ ಆಗುದಿಲ್ಲ ಹೆಚ್ಚು ಚಪಾತಿ ತಿನ್ನುವಂಥದ್ದು, ಬಟ್ ನೀವು ಅದ್ರ ರೈಸ್ ಅನ್ನು ಕಮ್ಮಿ ಮಾಡಿ ಅದರ ಬದಲು ಜಾಸ್ತಿ ತರಕಾರಿ ಅಂಶ ತಿನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಎಂಡೋಕ್ರೈನಾಲಜಿಸ್ಟ್ ಅಥವಾ ಫಿಸಿಷಿಯನ್ಸ್ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇಷ್ಟು ರೈಸ್ ಒಂದು ಇಷ್ಟು ಅಮೌಂಟ್ ತಗೊಳ್ಳಿ, ಅದನ್ನು ಕಮ್ಮಿ ಮಾಡಿ ಅದರ ಜೊತೆ ಅಟ್ಲೀಸ್ಟ್ ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ರೆ ನಿಮ್ದು ಆಟೋಮ್ಯಾಟಿಕಲಿ ಅದು ರೀಪ್ಲೇಸ್ ಆಗ್ತದೆ ವಿತ್ ನಿಮ್ಗೆ ರಾಗಿ ಅಥವಾ ಇದು ಚಪಾತಿ ಎಲ್ಲ ತಿಂದಾಗ ಪ್ರೋಟೀನ್ ಇಂದ ರೀಪ್ಲೇಸ್ ಆಗ್ತದೆ. ಆತರ ಆದಾಗ ಫೈಬರ್ ಕಂಟೆಂಟ್ಸ್ ಚೆನ್ನಾಗಿರ್ತದೆ ನೀವು ನಿಮ್ಮ ಇದೆಲ್ಲ ತಗೊಂಡಾಗ ವೆಜಿಟೇಬಲ್ಸ್ ಎಲ್ಲ. ಸೊ ಆತರ ಇದ್ರೆ ನಿಮ್ಮ ಡಯಾಬಿಟಿ ಕಂಟ್ರೋಲ್ ಅಥವಾ ಡಯಾಬಿಟೀಸ್ ಪ್ರಿವೆಂಟ್ ಮಾಡುವಲ್ಲೆಲ್ಲ ಹೆಲ್ಪ್ ಆಗ್ತದೆ ಅದು, ಮತ್ತೆ ಶುಗರ್ ಇರುವವರಲ್ಲಿ ಕಂಟ್ರೋಲಿಗೆ ಹೆಲ್ಪ್ ಆಗುವಂತದ್ದು. ಸ್ಪೆಸಿಫಿಕಲಿ ರೈಸ್ ಪ್ರಿಡಾಮಿನೆಂಟ್, ರೈಸ್ ಇಸ್ ದ ಮ್ಯಾಕ್ಸಿಮಮ್ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗುವಂಥದ್ದು. ಬಿಟ್ಟರೆ ಸಕ್ಕರೆ, ನೀವು ಚಹಾ ಕಾಫಿಗೆಲ್ಲ ಶುಗರ್ಸ್ ಯೂಸ್ ಮಾಡ್ತೀರಿ ಅದು ಸಹ ಕಾರ್ಬೋಹೈಡ್ರೇಟ್ಸ್ ಫುಲ್, ಮತ್ತೆ ಕೋಕ್ ಎಲ್ಲ ಕುಡಿತೀರಿ, ಕೆಫಿನ್ ಜೊತೆ ಜೊತೆ ಸಕ್ಕರೆ ಅಂಶ ಸಹ ತುಂಬಾ ಜಾಸ್ತಿ ಇರ್ತದೆ ಅದರಲ್ಲಿ. ಸೊ ಇದೆಲ್ಲ ಮತ್ತೆ ಇನ್ಕ್ಲೂಡಿಂಗ್ ಕಾರ್ಬೋಹೈಡ್ರೇಟ್ ರಿಚ್ ಅಲ್ಲದೆ ಫ್ಯಾಟ್ ರಿಚ್ ಫುಡ್ ಕೂಡ. ಈಗ ನೀವು ಎಂತ ಹೇಳ್ತಾರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಎಸ್ಪೆಷಲಿ ನಿಮ್ಮ ಇದರಲ್ಲೆಲ್ಲ ಯೂಸ್, ಈಗ ಹೋಟೆಲ್ ಫುಡ್ ಜಂಕ್ ಫುಡ್ ಅಲ್ಲಿ ಎಲ್ಲ ಯೂಸ್ ಮಾಡುವಂತದ್ದು ಆಯಿಲ್ಸ್ ಅದಷ್ಟು ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಅದು ಹೈ ಟೆಂಪರೇಚರ್ ಬಾಯ್ಲ್ ಆದ ಇದನ್ನು ರೀಬಾಯ್ಲ್ ಮಾಡ್ತಾ ಹೋಗುವಂತದ್ದು ಅವರು ಆಯಿಲ್ಸ್. ಸೊ ಅದೆಲ್ಲ ಇನ್ನೂ ಡೆಟ್ರಿಮೆಂಟಲ್ ಇಂಥ ಫ್ಯಾಟ್ ರಿಚ್ ಫುಡ್ ತಗೊಂಡಾಗ, ಅದನ್ನು ಸಹ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು.

0: ಕೆಲವರು ಏನಂತ ಹೇಳಿದ್ರೆ ದುರಭ್ಯಾಸ ಇರ್ತದೆ, ಧೂಮಪಾನ ಮಾಡುವಂತದ್ದು, ಮದ್ಯಪಾನ ಮಾಡುವಂತದ್ದು, ಈ ತರದೆಲ್ಲ ಕೆಲವರಿಗೆ ಚಟ ಇರ್ತದೆ. ಈ ರೀತಿಯಾದ ದುರಭ್ಯಾಸದಿಂದ ಕೂಡ ಈ ಡಯಾಬಿಟಿಸ್ ಬರುವಂತದ್ದು ಅಥವಾ ಈ ಸಕ್ಕರೆ ಕಾಯಿಲೆಗೆ ನಾವು ಅವಕಾಶ ಮಾಡಿಕೊಟ್ಟಂತಾಗುತ್ತಾ, ಅದ್ರ ಬಗ್ಗೆ
1: ಇವಾಗ ಏನಿರ್ತಾರೆ, ಎನಿ ಆಲ್ಕೋಹಾಲಿಸಮ್ ಇರಲಿ, ಸ್ಮೋಕಿಂಗ್, ಅದೆಲ್ಲ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಅಂದರೆ ಇದು ಹೇಗೆ ಹೇಳ್ತಾರೆ, ಮಲ್ಟಿ ಫ್ಯಾಕ್ಟೋರಿಯಲ್. ಈಗ ಶುಗರ್ ಡಯಾಬಿಟೀಸ್ ಅಂತ ಅದು ಜೆನೆಟಿಕ್ಸ್ ಸಹ ಅದರಲ್ಲಿ ಒಂದು ರೋಲ್ ಇದೆ. ಅಂದರೆ ಈಗ ತಂದೆ ತಾಯಿಗೆ ಇದ್ದರೆ ಸಹ ಮಕ್ಕಳಿಗೆ ಒಂದು ರಿಸ್ಕ್ ಇರ್ತದೆ ಒಬೆಸಿಟಿ ಅಥವಾ ಡಯಾಬಿಟೀಸ್ ಬರುವಂಥದ್ದು. ಸೊ ಜೆನೆಟಿಕ್ಸ್ ಒಂದು ವಿಷಯ ಅದರಲ್ಲಿ, ಬಿಟ್ಟರೆ ಆಹಾರ ಪದ್ಧತಿ, ಅದರ ಜೊತೆ ಇಂಥ ಹ್ಯಾಬಿಟ್ಸ್, ನಿಮ್ಮದು ಆಲ್ಕೋಹಾಲ್ ಸ್ಮೋಕಿಂಗ್ ಸಹ ಈಗ ಶುಗರ್ ಇರುವವರಲ್ಲಿ ಅಥವಾ ಇದರಲ್ಲಿ ಅಬ್ಸೊಲ್ಯೂಟ್ಲಿ ಅದನ್ನು ರೆಕಮೆಂಡ್ ಮಾಡುವ ಪ್ರಶ್ನೆ ಇಲ್ಲ. ಮತ್ತೆ ಅದು ಸಹ ಶುಗರ್ ಇದ್ದವರಲ್ಲಿ ಇದೆಲ್ಲ ತಗೊಂಡ್ರೆ ಸಮಸ್ಯೆಗಳಾಗುವುದು ಜಾಸ್ತಿ ಇನ್ನು ಸಹ. ಈಗ ನಿಮಗೆ ಆಲ್ರೆಡಿ ಅವರಲ್ಲಿ ಆ ಕಾಯಿಲೆಯಿಂದ ಬರುವ ಸಹಜ ಸಮಸ್ಯೆಗಳಿರ್ತದೆ ಶುಗರ್ ಇರುವವರಿಗೆ, ಕಂಟ್ರೋಲ್ ಇಲ್ಲದೆ ಅಥವಾ ಕಂಟ್ರೋಲ್ ಇದ್ರೆ ಸಹ. ಅದರ ಜೊತೆ ಈ ದುರಭ್ಯಾಸಗಳಿದ್ರೆ ಟ್ರೀಟ್ಮೆಂಟ್ಗೂ ಸಮಸ್ಯೆ ಆಗ್ತದೆ, ಮತ್ತೆ ಅದರ ಜೊತೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ಬೋದು. ಸೊ ಆದಷ್ಟು ಪೇಷಂಟ್ಸ್ ಇದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ.
0: ಈಗ ನಾವು ಈ ಸಕ್ಕರೆ ಕಾಯಿಲೆಗೆ ಏನಾದರೂ ಚಿಕಿತ್ಸೆ ಮಾಡದಿದ್ರೆ ನಮ್ಮ ದೇಹದಲ್ಲಿರುವಂತಹ ಪ್ರಮುಖ ಅಂಗಗಳಿಗೆ ಏನಾದರೂ ಡ್ಯಾಮೇಜ್

0: ಮಾಡಿದ್ರೆ ಸಹ ನೀವು ಇನ್ಸುಲಿನ್ ಅನ್ನು ನಿಲ್ಲಿಸಲೇಬಾರದು. ಇನ್ಸುಲಿನ್ ನಿಲ್ಲಿಸಿದ್ರೆ ಈ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಬರ್ತದೆ. ಎಂತ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ, ರಕ್ತದಲ್ಲಿ ಆಸಿಡ್ ಅಂಶ ಉತ್ಪತ್ತಿ ಜಾಸ್ತಿಯಾಗಿ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಹೇಳಿದ್ರೆ ಶುಗರ್ ತುಂಬಾ ಹೈ ಆಗಿ 600-700 ಎಲ್ಲ ಹೋದ್ರೆ ನಿಮ್ಮಲ್ಲಿ ಹೈಪರ್ ಆಸ್ಮೋಲಾರ್ ಕೋಮಾ ಅಂತ ಹೇಳ್ತೇವೆ. ಇದು ಎರಡರಲ್ಲೂ ಹೇಗೆ ಅಂತ ಹೇಳಿದ್ರೆ, ಇದು ಬ್ಲಡ್ ಅಲ್ಲಿ ಆಸಿಡ್ ಅಂಶ ಜಾಸ್ತಿಯಾಗಿ ಜೀವಕ್ಕೆ ಅಪಾಯ ಆಗ್ಬಹುದು ಈ ಪೇಷಂಟ್ಸ್ ಅಲ್ಲಿ. ಮತ್ತೆ ಹೈಪರ್ ಆಸ್ಮೋಲಾರ್ ಕೋಮಾದಲ್ಲಿ ಅವರು ಪೇಷಂಟ್ಸ್ ಮೂರ್ಛೆಗೆ ಹೋಗಿ ಕೋಮಾಕ್ಕೆ ಹೋಗ್ಬಹುದು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಈ ಹೈಪರ್ ಆಸ್ಮೋಲಾರ್ ಕೋಮಾ ಯಾರಲ್ಲೂ ಆಗ್ಬಹುದು, ಟೈಪ್ 1 ಅಥವಾ ಟೈಪ್ 2. ಬಟ್ ಕೀಟೋಸಿಡೋಸಿಸ್ ಸ್ಪೆಸಿಫಿಕಲಿ ನಿಮ್ಮ ಟೈಪ್ 1 ಶುಗರ್ ಅವರು ಯೂಶುವಲಿ ಯಾರಾದ್ರೂ ಸಜೆಷನ್ ಅಲ್ಲಿ ಅಥವಾ ಉದಾಸೀನ ಆಗಿ ಇನ್ಸುಲಿನ್ ತಪ್ಪಿಸಿದ್ರು ಒಂದು 2 ಹೊತ್ತು ಇಲ್ಲ 2-3 ದಿವಸ ತಪ್ಪಿಸಿದಾಗ ಶುಗರ್ ಜಾಸ್ತಿ ಆಗೋದ್ರೊಟ್ಟಿಗೆ ಆಸಿಡ್ ಉತ್ಪತ್ತಿಯಾಗಿ ಕೀಟೋಸಿಡೋಸಿಸ್. ರಕ್ತದಲ್ಲಿ ಆಸಿಡ್ ಉತ್ಪತ್ತಿ ಜಾಸ್ತಿಯಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರಲ್ಲಿ ಎದೆ ಬೆಳಿತೆಲ್ಲ ಸಡನ್ ನಿಂತೋಗ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಅಷ್ಟು ಕಾಂಪ್ಲಿಕೇಶನ್ಸ್ ಆಗ್ತದೆ. ಕೋಮಾಕ್ಕೆ ಹೋಗ್ಬೋದು. ಮತ್ತೆ ಸೀರಿಯಸ್ ಹೆಲ್ತ್ ಕಾಂಪ್ಲಿಕೇಶನ್, ಇದು ಎಮರ್ಜೆನ್ಸಿ. ಇದಕ್ಕೆ ಹೇಗೆ ಅಂತ ಹೇಳಿದ್ರೆ, ಜಾಸ್ತಿ ಟೈಮ್ ಇರುವುದಿಲ್ಲ, ತುಂಬಾ ಸಮಸ್ಯೆ ಆದ್ರೆ ಪೇಷಂಟ್ ಅನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಬಂದು ಇನ್ಸುಲಿನ್ ಇನ್ಫ್ಯೂಷನ್, ಇನ್ಸುಲಿನ್ ಕಂಟಿನ್ಯೂಸ್ ಪಂಪಲ್ಲಿ ಇನ್ಫ್ಯೂಷನ್ ಕೊಟ್ಟು ಅವರಿಗೆ ಹೈಡ್ರೇಷನ್ ಎಲ್ಲ ಮಾಡಿ ಇಂಪ್ರೂವ್ ಮಾಡುವಂತದ್ದು ಇರ್ತದೆ. ಮತ್ತೆ ಕೌನ್ಸಿಲಿಂಗ್ ಮಾಡಿ ಕಳಿಸ್ತೇವೆ, ಯೂಶುವಲಿ ಅವ್ರು ಇನ್ಸುಲಿನ್ ಅನ್ನು ಕಂಟಿನ್ಯೂ ಮಾಡುವ ಹಾಗೆ. ಇದು ಯಾವುದನ್ನು ನೆನಪಿಟ್ಕೊಂಡಿಲ್ಲ ಅಂದ್ರೂ ಪೇಷಂಟ್ಸ್ ಇದೊಂದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯೂಶುವಲಿ ಸಣ್ಣ ವಯಸ್ಸಿನವರೇ ಜಾಸ್ತಿ ಇರ್ತಾರೆ ಟೈಪ್ 1 ಅವರು. ಮತ್ತೆ ಅವರು ಪಾಪ ಇನ್ಸುಲಿನ್ ತಗೊಂಡು ಚುಚ್ಕೊಂಡು ಇನ್ಸುಲಿನ್, ಅದು ಸಹ ಬೇಜಾರಾಗಿರ್ತದೆ. ಸೊ ಏನ್ ಹೇಳ್ತಾರೆ, ಯಾರಾದ್ರೂ ಸಜೆಷನ್ ಅಲ್ಲಿ ಖುಷಿ ಆಗ್ತದೆ ಅವರಿಗೆ, ಇನ್ಸುಲಿನ್ ಬೇಡ ಅಂತ ಹೇಳಿದ್ರೆ ಏನಾದ್ರೂ ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರೆ. ಸೊ ನೀವು ಯಾರು ತಜ್ಞರನ್ನು ಭೇಟಿ ಆಗ್ತಿದ್ದೀರಾ ಅದು ಬಿಟ್ಟು ಅಕಡೆ ಈ ಕಡೆ ಹೋಗದೆ ಕ್ಲಿಯರ್ ಆಗಿ ಒಂದು ಟ್ರೀಟ್ಮೆಂಟ್ ಪ್ಲಾನಿಗೆ ಸ್ಟಿಕ್ ಆಗಬೇಕು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಮತ್ತೆ ಇಮಿಡಿಯೇಟ್ ಅಲ್ಲಿ ಬೇರೆ ಬೇರೆ ಇನ್ಫೆಕ್ಷನ್ಸ್ ರಿಸ್ಕ್ ಇರ್ತದೆ ಶುಗರ್ ಕಂಟ್ರೋಲ್ ಆಗದಿದ್ರೆ. ಹೇಳಿದಾಗ ಯೂರಿನರಿ ಇನ್ಫೆಕ್ಷನ್, ರೇಷಿ ಆಗುವಂತದ್ದು ಕಾಲಲ್ಲಿ, ಡಯಾಬಿಟಿಕ್ ಫುಟ್ ಆಗೋದು, ಗ್ಯಾಂಗ್ರೀನ್ ಆಗುವಂತದ್ದು, ಇದೆಲ್ಲ ಇನ್ಫೆಕ್ಷನ್ಸ್ ಕಾಂಪ್ಲಿಕೇಶನ್ಸ್ ಶುಗರ್ ಇದ್ದು. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಬೇರೆ ಕಾಂಪ್ಲಿಕೇಶನ್ಸ್ ಏನೇನಾಗ್ತದೆ ಅಂತ ಹೇಳಿದ್ರೆ, ನಾವು ಎರಡು ಕ್ಯಾಟಗರಿ, ಮೈಕ್ರೋವಾಸ್ಕ್ಯುಲರ್, ಮ್ಯಾಕ್ರೋವಾಸ್ಕ್ಯುಲರ್. ಮ್ಯಾಕ್ರೋವಾಸ್ಕ್ಯುಲರ್ ಅಂತ ಹೇಳಿದ್ರೆ ದೊಡ್ಡ ರಕ್ತನಾಳಗಳಿಗೆ ಸಮಸ್ಯೆ ಆಗುವಂಥದ್ದು. ಈಗ ನಿಮ್ಮ ಯಾವ್ಯಾವ ದೊಡ್ಡ ರಕ್ತನಾಳಗಳು, ಮಿದುಳಿದ್ದು, ಹೃದಯದ್ದು, ಕೈ ಕಾಲಿಗೆಲ್ಲ ರಕ್ತ ಸಪ್ಲೈ, ಬ್ಲಡ್ ಸಪ್ಲೈ ಕೊಡುವಂಥದ್ದು ಆರ್ಟರೀಸಿಗೆ, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಈಗ ಶುಗರ್ ಕಂಟ್ರೋಲ್ ಆಗಲಿಲ್ಲ, ಈ ರಕ್ತನಾಳಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸಪೂರ ಬಿದ್ದು ರಕ್ತ ಸಂಚಾರ ಕಮ್ಮಿ ಆಗಿ ಒಂದು ಗ್ಯಾಂಗ್ರೀನ್ ಆಗೋ ರಿಸ್ಕ್ ಇರ್ತದೆ. ಇನ್ನೊಂದು ಹಾರ್ಟಿದ್ದು ಮಿದುಳಿದು ರಕ್ತನಾಳ ಬ್ಲಾಕ್ ಆದ್ರೆ ಹೃದಯಾಘಾತ ಆಗ್ಬಹುದು, ಅದೇ ಬ್ರೈನ್ ಅಲ್ಲಿ ಆದ್ರೆ ಅದನ್ನು ಸ್ಟ್ರೋಕ್ ಅಂತ ಕರಿತೇವೆ ನಾವು. ಇದೆಲ್ಲ ಟೈಪ್ 2 ಡಯಾಬಿಟೀಸ್ ಅಲ್ಲಿ ಮೋರ್ ಕಾಮನ್. ಟೈಪ್ 1 ಡಯಾಬಿಟೀಸ್ ಶುಗರ್ ಕಂಟ್ರೋಲ್ ಮಾಡದಿದ್ರೆ ಇದೆಲ್ಲ ಕಂಡು ಬರ್ತದೆ ಸಮಸ್ಯೆ ಅವರಲ್ಲಿ. ಮತ್ತೆ ಅದರ್ ದೆನ್ ದಾಟ್ ಬೇರೆ ಏನ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ, ಮೈಕ್ರೋವಾಸ್ಕ್ಯುಲರ್, ಸಣ್ಣ ರಕ್ತನಾಳಗಳು. ಸಣ್ಣ ರಕ್ತನಾಳಗಳು ನಿಮ್ಮ ನರಗಳಿಗೆ ಸಪ್ಲೈ ಮಾಡುವಂತ ರಕ್ತನಾಳಗಳು, ನಿಮ್ಮ ಕಿಡ್ನಿಗೆ ಸಪ್ಲೈ ಮಾಡುವಂತ ರಕ್ತನಾಳಗಳು, ಮೈಕ್ರೋವಾಸ್ಕ್ಯುಲರ್, ನ್ಯೂರೋಪತಿ, ನೆಫ್ರೋಪತಿ, ಕಣ್ಣಿನ ರಕ್ತನಾಳಗಳು, ರೆಟಿನದ್ದು. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಣ್ಣಿನ ರಕ್ತನಾಳಗಳಿಗೆ ಸಮಸ್ಯೆ ಆದ್ರೆ ಟೈಮ್ ಹೋಗ್ತಾ ಹೋಗ್ತಾ ಕ್ಷೀಣಿಸ್ತಾ ಹೋಗ್ತದೆ ದೃಷ್ಟಿ, ಒಂದು. ಎರಡನೇದ್ದು, ಅವರಲ್ಲಿ ಕಣ್ಣಿನ ಒಳಗಡೆ ರಕ್ತನಾಳಗಳು ವಿಪರೀತ ಬೆಳೆದು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತೆಲ್ಲ ಆಗ್ಬಹುದು. ಇದೆಲ್ಲ ಒಂದು 10-15 ವರ್ಷ ದಾಟಿ ಕಂಟ್ರೋಲ್ ಇಲ್ಲದೆ ಶುಗರ್ ಇದ್ದವರಲ್ಲಿ ಇದೆಲ್ಲ ಸಡನ್ ಆಗಿ ಲೈಟ್ ಬಲ್ಬ್ ಹೋದಾಗ ಒಂದಿನ ದೃಷ್ಟಿ ಹೋಗಿ ಬಿಡ್ತಿದೆ ಕಣ್ಣಿಂದ, ಅಥವಾ ಗ್ರಾಜುವಲಿ ಸಮಯ ಹೋಗ್ತಾ ಹೋಗ್ತಾ ದೃಷ್ಟಿ ಕಮ್ಮಿ ಆಗ್ತಾ ಬರ್ಬೋದು, ಅದು ಒಂದು. ಎರಡನೇದ್ದು, ನರಗಳಿಗೆ ರಕ್ತ ಸಂಚಾರ ಕಮ್ಮಿ ಆಗಿ ನರಗಳ ಸ್ಪರ್ಶ, ಕಾಲಿನ ಸ್ಪರ್ಶ ಕಮ್ಮಿ ಆಗುವಂಥದ್ದು. ಕಾಲಿನ ಸ್ಪರ್ಶ ಕಮ್ಮಿ ಆದರೆ ಅವರಿಗೆ ಏನಾಗ್ತದೆ, ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅಥವಾ ಶಾರ್ಪ್ ಆಬ್ಜೆಕ್ಟ್ ಚುಚ್ಚಿದ್ರೆ ಗೊತ್ತಾಗೋದಿಲ್ಲ. ಸೊ ಪದೇ ಪದೇ ಗಾಯ ಆಗ್ತದೆ, ಕಾರಲ್ಲಿ ಅವರು ತುಂಬ ಬಾಡಿ ವೇಟ್ ಆಗಿ ನಿಲ್ತಾರೆ. ಸೊ ಒತ್ತಡ ಬೀಳುವ ಜಾಗಗಳಲ್ಲಿ ಅಲ್ಸರ್ ಆಗ್ತದೆ, ಅಲ್ಸರ್ ಇದ್ದದ್ದು ಇನ್ಫೆಕ್ಷನ್ ಆಗಿ ಮುಂದೆ ಗ್ಯಾಂಗ್ರೀನಿಗೆ ಹೋಗ್ಬೋದು. ಇದು ಇನ್ನೊಂದು ನ್ಯೂರೋಪತಿ ಅಂತ ಹೇಳೋದು ಕಾಂಪ್ಲಿಕೇಶನ್, ಅದರಿಂದ ಇಂಥ ಇನ್ಫೆಕ್ಷನ್ಸ್ಗಳಾಗ್ಬೋದು. ಮೂರನೇದ್ದು ನೆಫ್ರೋಪತಿ. ನೆಫ್ರೋಪತಿ ಅಂತ ಹೇಳಿದ್ರೆ ನಿಮ್ಮ ಮೂತ್ರದಲ್ಲಿ ಕಿಡ್ನಿ ರಕ್ತನಾಳಗಳ ಸಮಸ್ಯೆ ಆದ ಕಾರಣ ಮೂತ್ರದಲ್ಲಿ ಪ್ರೋಟೀನ್ ಹೋಗಿ ಹೋಗಿ ಕಿಡ್ನಿ ಕೆಲಸ ಕಮ್ಮಿ ಮಾಡಿ ಫ್ಯೂಚರ್ ಅಲ್ಲಿ ಡಯಾಲಿಸಿಸ್ ಬೇಕು ಅಂತ, ಬೇಗ ಕಿಡ್ನಿ ಫೇಲ್ ಆಗಿ ಎರಡು ಡಯಾಲಿಸಿಸ್ ಬೇಕಾಗುವಂತ ಪರಿಸ್ಥಿತಿ ಬರಬಹುದು. ಇದು ನಾವು ನೆಫ್ರೋಪತಿ ಹೇಳುವಂತದ್ದು. ಸೊ ಶುಗರ್ ಕಂಟ್ರೋಲ್ ಮಾಡದಿದ್ರೆ ಓವರ್ ಕೋರ್ಸ್ ಆಫ್ ಟೈಮ್, 10-15 ವರ್ಷ, 20 ವರ್ಷ ಇದೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ರುಟೀನ್ ಚೆಕಪ್ ಮಾಡಿ ಬೇಗ ಗೊತ್ತು ಮಾಡ್ಕೊಳ್ಳೋದು ಶುಗರ್ ಯಾವಾಗಿದೆ ಅಂತ. ಇನ್ನೊಂದು, ಗೊತ್ತಾದ ಮೇಲೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ಗೆ ಎಡೆರಾಗುವಂಥದ್ದು. ಇದೆರಡು ತುಂಬಾ ಇಂಪಾರ್ಟೆಂಟ್. ಇದೆರಡು ಕ್ಲಿಯರ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಮುಂದುವರಿಯುದು ಅಥವಾ ಆಗುವುದನ್ನು ಸಹ ತಡಿಬಹುದು ಅಂತ ಹೇಳಿದ್ರು.
1: ಡಾಕ್ಟ್ರೆ, ಇಷ್ಟು ಹೊತ್ತು ನಮಗೆ ಸಕ್ಕರೆ ಕಾಯಿಲೆ ಹೇಗೆಲ್ಲ ಬರ್ತದೆ, ಏನೆಲ್ಲ ಆಹಾರ ಕ್ರಮಗಳನ್ನ ತಗೊಳ್ಬೇಕು, ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸಬೇಕು, ಇಂತಹ ಮಾಹಿತಿಯನ್ನ ನೀಡಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನ ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು
2: ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂ

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆನು ನಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ನಮಸ್ಕಾರ, ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ್ದು ತಿರ್ತು ಬಂದು ಬೇರೆ ಮೂಲ ಕಟ್ಟಾದ ಜತ್ನ ಅಲ್ಪನಿದ್ದೆ ಅಂತ ದೇಶಿ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಬೇಡ ನೀನಾದ ಏನ ಹೇಳಿಲ್ಲ ನಿಖಿಲ್ಲ ಕೇಳಲಿ.
3: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೆ?
4: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.

0: ವಾಸನಾಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು.

0: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20ರಂದು ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿತ್ತೆ ಅಂತ ದೇಶವಾಯ್ತಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಏನಾದ ಏನಕ್ಕೆ ಏನೂ ಇಲ್ಲ ನಿಖಿಲಕ್ಕೆ ಏನಿಲ್ಲ

ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಎಸ್ಐಆರ್ 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20 ಬೆಳಿಗ್ಗೆ 9 ಸಂಜೆ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ಮಾತೇರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ September 19 and 20 ಬೆಳಿಗ್ಗೆ 9 to 5 PM ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ. ಆಕ್ಷೇಪಣೆಗಳಿದ್ದರೆ ದಾಖಲಿಸಿ. ನಿಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
2: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. VBG ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಕೆರೆಟ್ಟು ಸುಕ್ಕೊಟ್ಟಿತ್ತಿನ ಮೀನನ್ನು ಪತ್ತದು ಕಡಲ್ಗೂ ಕೊನೆದು ಬುಡ್ಪೆ ಬಂದ ಆಸೆ ಪುಟ್ಟಾದ ಮರುಭೂಮಿಗೂ ಕೊನೆದು ಪಾಡ್ಲಿಕ್ಕೆ ಕೈಕೊರ್ಪರಿತ್ತಿದ ಪೊಣ್ಣನು ಏ ತೇಟ್ಟ ಪೊಣ್ಣನು ಮೋಕೆ ಮಂತುಣಲ ಹಾಲುಂಚಿದಿನ ಕೈಕೊರಲು ಪಂಡದು ಸುರುಕ್ಕೆ ನಿಕಂಟು ಮಂತುಲ್ಲೆ ಎನ್ನ ಲೆಕ್ಕ ನಿಕ್ಲೇರ್ಲ ಆಯರಬಲ್ಲಿ

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ನಿಕ್ಲಕ್ಕೆ ನಂದುಲ್ಲರು ರೇಡಿಯೋ ನಿನಾದ 90.4 FM.

0: ಮಕ್ಕಳು ಕೇಳಲು ರೇಡಿಯೋ ನಿನಾದ 90.4 FM.
1: ಬಿಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
2: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
0: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
2: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
0: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ಶ್ವಾಸಕೋಶ ಸಂಬಂಧಿ ವಿಶೇಷ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಕಾಡುವ ಅಂದ್ರೆ ಮಕ್ಕಳಲ್ಲಿ ಶ್ವಾಸಕೋಶ ಸಂಬಂಧಿ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ, ನಿವಾರಿಸುವುದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಂತ ಹೇಳುವಾಗ ಯಾವ್ದೆಲ್ಲ ಕಾಮನ್ ಆಗಿ ಸಮಸ್ಯೆಗಳು ಕಾಡುತ್ತೆ?
1: ಈಗ ನೀವು ಹೇಳ್ದಂಗೆ ಜನರಲ್ ಪೀಡಿಯಾಟ್ರಿಕ್ಸ್ ಅಂತ ಬಂದಾಗ ಮಕ್ಕಳು ಕಾಮನ್ ಆಗಿ ಒಂದು ಆಸ್ಪತ್ರೆಗೆ ಬರೋದು ಶೀತ, ಕೆಮ್ಮು, ನೆಗಡಿ, ಪದೇ ಪದೇ ಕೆಮ್ಮು ಜ್ವರ ಬರೋದು, ಇದೆಲ್ಲ ಕಾಮನ್. ಇದಕ್ಕೆ ಹಲವಾರು ಕಾರಣ ಇರುತ್ತೆ. ಮೋಸ್ಟ್ ಕಾಮನ್ ಕಾರಣಗಳು ಮಕ್ಕಳಲ್ಲಿ ಬರೋದು ಅಂದ್ರೆ ನಿಮೋನಿಯಾಯಿಂದ ಆಗಿರ್ಬೋದು, ಅಲರ್ಜಿಗಳಿಂದ ಆಗಿರ್ಬೋದು, ಆಸ್ತ್ಮಾಯಿಂದ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ಸ್ ಇಂದ ಆಗಿರ್ಬೋದು. ಇದು ಕಾಮನ್ ಆಗಿ ಮಕ್ಕಳಿಗೆ ಬರೋ ಅಂಥದ್ದು. 50-60% ಆಫ್ ದಿ ಓಪಿಡಿ ಕೇಸಸ್ ನಮಗೆ ಲಂಗ್ ಇನ್ಫೆಕ್ಷನ್ ಇಂದ ಕೂಡ ಬರುತ್ತೆ.
0: ಅಸ್ತಮಾ ಅಂತ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತೇವೆ, ಈ ಮಕ್ಕಳಲ್ಲಿ ಕಾಡುವಂತ ಅಸ್ತಮಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ?
1: ಸೊ ಅಸ್ತಮಾ ಅಂದ್ರೆ ಏನು ಅಂದ್ರೆ ಎಲ್ಲಾ ಮಕ್ಕಳನ್ನು ಕೆಮ್ಮು ಜ್ವರ, ಇದು ಮೋಸ್ಟ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಮಕ್ಕಳಲ್ಲಿ ಬರೋದು ಕಾಮನ್ ಅಂದ್ರೆ ಶೀತ, ಕೆಮ್ಮು, ನೆಗಡಿ. 50-60% ಆಫ್ ದಿ ಮಕ್ಕಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅಂದ್ರೆ ಅದು ಶೀತ, ಕೆಮ್ಮು, ನೆಗಡಿ ಅಂತಾನೆ ಇರುತ್ತೆ. ಎಲ್ಲಾ ಶೀತ, ಕೆಮ್ಮು, ನೆಗಡಿ ಎಲ್ಲ ಅಸ್ತಮಾ ಅಲ್ಲ. ಅಸ್ತಮಾ ಅಂದ್ರೆ ಕ್ರೋನಿಕ್ ಡಿಸೀಸ್, ಅದು ವಿಂಡ್ ಪೈಪ್ ನಲ್ಲಿ ಆಗುವಂತ ಡಿಸೀಸ್ ಆಗುತ್ತೆ. ಇದು ಯೂಶಲಿ ಮೋರ್ ದನ್ 5 ಇಯರ್ಸ್ ನವ್ರಿಗೆ ನಾವು ಆಸ್ತಮಾ ಅಂತ ಇದ್ದವ್ರಿಗೆ ಆಸ್ತಮಾ ಅಂತ ಹೇಳ್ತೀವಿ. ಆಸ್ತಮಾ ಅಂದ್ರೆ ಮಕ್ಕಳು ಹೆಂಗೆ ಬರ್ತಾರೆ, ಯೂಶಲಿ ಕೆಮ್ಮಿಂದ ಬರ್ತಾರೆ. ಅದೇ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗತ್ತೆ, ಮತ್ತೆ ಸೌಂಡ್ ಬರುತ್ತೆ ಅಂದ್ರೆ ವೀಸಿಂಗ್ ಅಂತ ಹೇಳ್ತೀವಿ, ವಿಸಿಲ್ ತರ ಸೌಂಡ್ ಬರೋದು ಉಸಿರಾಡಬೇಕಾದ್ರೆ, ಅಥವಾ ಏನಾದ್ರೂ ಆಟ ಆಡಬೇಕಾದ್ರೆ ದಮ್ಮು ಕಟ್ಟೋದು, ಇದೆಲ್ಲ ಸಿಂಪ್ಟಮ್ಸ್ ಆಸ್ತಮಾದಲ್ಲಿ ಇರುತ್ತೆ.
0: ಈ ತರದ ಆರಂಭದಲ್ಲಿ ಏನಾದ್ರೂ ಅದಕ್ಕೆ ಲಕ್ಷಣ ಅಂತ ಇರುತ್ತಾ ಈ ತರ ಕಾಯಿಲೆಗಳು?
1: ಹೌದು, ಯಾವಾಗ ನಿಮ್ಮ ಮಕ್ಕಳಿಗೆ ಪದೇ ಪದೇ ಕೆಮ್ಮು ಬರ್ತಾ ಇದೆ, ವೀಸಿಂಗ್ ಬರ್ತಾ ಇದೆ, ಮಲಗಬೇಕಾದ್ರೆ ಕೆಮ್ಮಾಗೋದು, ಅಥವಾ ಅಲರ್ಜಿಕ್ ಸಿಂಪ್ಟಮ್ಸ್, ಅಲರ್ಜಿಕ್ ಸಿಂಪ್ಟಮ್ಸ್ ಅಂದ್ರೆ ಪದೇ ಪದೇ ಸೀನೋದು ಅಥವಾ ಮೂಗಿಂದ ಸೋರೋದು, ಮೂಗು ಬ್ಲಾಕ್ ಆಗೋದು, ಕಣ್ಣು ಉಜ್ಜೋದು, ಮೂಗು ತುರಿಸೋದು, ಇದೆಲ್ಲ ಅಲರ್ಜಿಕ್ ಸಿಂಪ್ಟಮ್ಸ್. ಇದೆಲ್ಲ ಇದ್ದಾಗ ಆಸ್ತ್ಮಾ ಇರುತ್ತೆ. ಇಂಥ ಯಾವುದೇ ಸಿಂಪ್ಟಮ್ಸ್ ಇದ್ದಾಗ ನೀವು ಅಕಸ್ಮಾತ್ ಬಂದಾಗ ನಾವು ಟೆಸ್ಟ್ಗಳು ಮಾಡಿ ಅದು ಆಸ್ತ್ಮಾನ ಅಲ್ವಾ ಅಂತ ಗೊತ್ತಾಗ್ಲಿಕ್ಕಾಗತ್ತೆ. ಸೊ ಯೂಶಲಿ ಈ ಆಸ್ತ್ಮಾ ಇದ್ದ ಮಕ್ಕಳಲ್ಲಿ ನಾ ಹೇಳ್ದಂಗೆ ಸಿಂಪ್ಟಮ್ಸ್ ಕೆಮ್ಮು ಇದೆಲ್ಲ ಇರುತ್ತೆ. ಸ್ವಲ್ಪ ಮಕ್ಕಳಿಗೆ ಆಸ್ತ್ಮಾ ಇದ್ದವ್ರು ಕೂಡ ಸಿಂಪ್ಟಮ್ಸ್ ಇರಲ್ಲ, ಲೇಟರ್ ಆನ್ ಬೆಳೀತಾ ಬೆಳೀತಾ ಸಿಂಪ್ಟಮ್ಸ್ ಬರುತ್ತೆ. ಈ ಮಕ್ಕಳು ಏನ್ ಮಾಡ್ತಾರೆ, ಯೂಶಲಿ ಶೀತ, ಕೆಮ್ಮು ಅಥವಾ ಈ ವೀಸಿಂಗ್ ಇದ್ದಾಗ ಮಾತ್ರ ಸಿಂಪ್ಟಮ್ಸ್ ತಗೊಳ್ತಾರೆ. ಈ ಪ್ರಿವೆನ್ಷನ್ ಅನ್ನೋದು ಯೂಶಲಿ ಮಕ್ಕಳು ತಗೊಳ್ಳಲ್ಲ. ಈ ಪ್ರಿವೆನ್ಷನ್ ಯಾತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಆಸ್ತ್ಮಾದಲ್ಲಿ ಅಂದ್ರೆ, ಆಸ್ತ್ಮಾದಲ್ಲಿ ಏನಾಗುತ್ತೆ, ವಿಂಡ್ ಪೈಪ್ ಅಂತ ಇರುತ್ತೆ, ಅಂದ್ರೆ ಎಲ್ಲಿ ಉಸಿರು ಗಾಳಿ ಒಳಗೆ ಹೋಗಿ ಹೊರಗಡೆ ಬರೋ ಅಂತ ವಿಂಡ್ ಪೈಪ್ ಇರುತ್ತೆ, ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಂತ ಪ್ರಾಬ್ಲಮ್ ಆಗ್ಬಹುದು ಆಸ್ತ್ಮಾದಲ್ಲಿ? 3 ತರ ಪ್ರಾಬ್ಲಮ್ ಆಗ್ಬಹುದು. ಒಂದು, ಅದ್ರಲ್ಲಿ ಸುತ್ತ ಇರೋ ಮಸಲ್ಸ್ ಟೈಟ್ ಆಗ್ಬಹುದು. ಇನ್ನೊಂದು, ಅಲ್ಲಿ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗ್ ಅಂದ್ರೆ ಒಳಗಡೆ ಇರೋ ಸೀಲಿಯ ಎಪಿಥೀಲಿಯಂ ಸ್ವೆಲ್ಲಿಂಗ್ ಆಗ್ಬಹುದು, ಅಥವಾ ಜಾಸ್ತಿ ಮ್ಯೂಕಸ್ ಅಥವಾ ಕಫ ಕಟ್ಬಹುದು. ಈ ತರ ಆದಾಗ ಉಸಿರು ತಗೊಳ್ಳಿಕ್ಕೆ ಅಥವಾ ಉಸಿರು ಬಿಡೋದಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ, ಇದು ಆಸ್ತ್ಮಾ ಅಂತಾರೆ. ಸೊ ಪ್ರಿವೆನ್ಷನ್ ಹೆಂಗೆ ಮಾಡಬಹುದು? ಯೂಶಲಿ ಆಸ್ತ್ಮಾ ಅಂದ್ರೆ ಕ್ರೋನಿಕ್ ಇಲ್ನೆಸ್ ಅಂತ ನಾವು ಹೇಳ್ತೀವಿ ಡೆಫಿನೇಷನ್, ಅಂದರೆ ಸುಮಾರು ದಿನಗಳಿಗೆ ಅಥವಾ ತಿಂಗಳ ತನಕ ಇರುವಂತದ್ದು. ಸೊ ಹಂಗಾಗಿ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿವೆನ್ಷನ್ ಅಂದ್ರೆ ನೀವು ಯಾವ ತರ ಪ್ರಿವೆಂಟ್ ಮಾಡಬಹುದು? ಯೂಶಲಿ ಇನ್ಹೇಲರ್ಸ್ ಇಸ್ ದಿ ಬೆಸ್ಟ್ ಮೆಥಡ್. ಇನ್ಹೇಲರ್ಸ್ ಅಂದ್ರೆ ಏನು, ನೀವು ನೋಡಿರ್ತೀರಾ, ಪಂಪ್ ತಗೊಳ್ಳೋ ಅಂತದ್ದು, ಇದೆಲ್ಲ ಪ್ರಿವೆನ್ಷನ್. ಪ್ರಿವೆನ್ಷನ್ ಯಾಕೆ ಬೇಕು? ಆಸ್ತ್ಮಾ ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ್ಲೂ ಮಕ್ಕಳಲ್ಲಿ ಈ ತರ ನಾ ಹೇಳಿದ್ದು ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಉಸಿರಾಡೋ ವಿಂಡ್ ಪೈಪ್ ಸಣ್ಣದಾಗಿರ್ಬೋದು ಈತ. ಸೊ ಹಂಗಾಗಿ ನೀವು ಪ್ರಿವೆನ್ಷನ್ ತಗೊಂಡ್ರೆ ಪದೇ ಪದೇ ಶೀತ ಕೆಮ್ಮು ಬರೋದಾಗ್ಲಿ ಅಥವಾ ಆಸ್ತ್ಮಾ ಅಟ್ಯಾಕ್ಸ್ ಅಂತಾರೆ ಅಂದ್ರೆ ಸಿಂಪ್ಟಮ್ಸ್ ಸಿವಿಯರ್ ಆಗೋದಾಗ್ಲಿ, ಪದೇ ಪದೇ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ, ನೆಬುಲೈಸೇಷನ್ ತಗೊಳ್ಳೋದಾಗ್ಲಿ ಕಡಿಮೆ ಆಗುತ್ತೆ. ಸೊ ನೀವು ಪ್ರಿವೆನ್ಷನ್ ಅಥವಾ ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಇದೆಲ್ಲ ನಿಮ್ಮ ಮಗುಗೆ ಕಡಿಮೆ ಅಟ್ಯಾಕ್ಸ್ ಆಗುತ್ತೆ.
0: ಈಗ ಸಾಮಾನ್ಯವಾಗಿ ಈ ಶ್ವಾಸಕೋಶ ಸಂಬಂಧಿ ಅಂದ್ರೆ ಅಸ್ತಮಾ ನೀವು ಹೇಳಿದ್ರಿ ಈಗಾಗಲೇ, ಈ ತರದೆಲ್ಲ ಬರೋದಕ್ಕೆ ಮುಂಚೆ ಸ್ವಲ್ಪ ಫುಡ್ ಕಂಟ್ರೋಲ್ ಕೂಡ ಬೇಕಾಗುತ್ತೆ. ಲೈಕ್ ಈಗ ಆಯಿಲ್ ಮಿಕ್ಸ್ಡ್ ಫುಡ್ಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದ ಫುಡ್ಗಳನ್ನು, ಅದನ್ನು ತಾವು ಏನಾದ್ರೂ ಸಜೆಸ್ಟ್ ಮಾಡೋದಾದ್ರೆ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ನಾವೇ?
1: ಸೊ ಆಸ್ತ್ಮಾದಲ್ಲಿ ನೀವು ಖಂಡಿತ ಕಂಟ್ರೋಲ್ ಮಾಡಬಹುದು. ಆಸ್ತ್ಮಾ ಹೆಂಗೆ ಕಂಟ್ರೋಲ್? ಯೂಶಲಿ ಇಟ್ ಇಸ್ ಇನ್ಹೆರೆಂಟ್ ಡಿಸಾರ್ಡರ್, ಅಂದ್ರೆ ಅಕಸ್ಮಾತ್ ತಂದೆ ತಾಯಿಗೆ ಇದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅಲರ್ಜಿ ಪ್ರೋನ್, ಅಂದ್ರೆ ಸ್ವಲ್ಪ ಮಕ್ಕಳಿಗೆ ಅಲರ್ಜಿಯಿಂದ ಬೇಗ ರಿಯಾಕ್ಷನ್ ಆಗುತ್ತೆ, ಅಂತವ್ರು ಅಲರ್ಜಿನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಹೆಂಗೆ ಅಲರ್ಜಿನ ಹೆಂಗ್ ಅವಾಯ್ಡ್ ಮಾಡೋದು, ಇದು ಕಾಮನ್ ಪ್ರಶ್ನೆ ಪೇರೆಂಟ್ಸ್ ಗೆ. ಫಸ್ಟ್ ಏನು ಅಂದ್ರೆ ಕಾಮನ್ ಅಲರ್ಜನ್ಸ್ ಯಾವ್ಯಾವ್ದು ಅಂದ್ರೆ ಡಸ್ಟ್ ಆಗಿರ್ಬೋದು ಅಥವಾ ಮೋಲ್ಡ್ ಆಗಿರ್ಬೋದು, ಫಂಗಸ್, ಗೋಡೆ ಮೇಲೆ ಫಂಗಸ್ ಕೂತಿರೋದಾಗ್ಲಿ, ಡಸ್ಟ್ ಯೂಶಲಿ ಕಾರ್ಪೆಟ್ಸ್ ನಲ್ಲಿ ಬೆಡ್ ಮೇಲೆ ಇರೋದೆಲ್ಲ, ಇದೆಲ್ಲ ಕ್ಲೀನ್ ಆಗಿ ಮಾಡೋದು ಒಂದು. ಇನ್ನೊಂದು, ಮನೆಯಲ್ಲಿ ಸ್ವಲ್ಪ ಜನ ಪ್ರಾಣಿ ಪಕ್ಷಿಗಳೆಲ್ಲ ಇದ್ರೆ ಅದರದ್ದು ಫರ್ ಅಂತಾರೆ, ಅದರದ್ದು ಕೂದಲಿಂದ ಕೂಡ ಇದು ಅಲರ್ಜಿಕ್ ಆಗ್ಬಹುದು. ಇನ್ನೊಂದು, ಮನೇಲಿ ಯಾರಾದ್ರೂ ಸ್ಮೋಕರ್ಸ್ ಇದ್ರೆ, ಮನೆಯಲ್ಲೇ ಸ್ಮೋಕ್ ಮಾಡೋದು, ಮಕ್ಕಳ ಮುಂದೆ ಸ್ಮೋಕ್ ಮಾಡೋದು, ಅಥವಾ ಸ್ಮೋಕ್ ಮಾಡಿ ಹ್ಯಾಂಡ್ ವಾಶ್ ಮಾಡದೆ ಮಕ್ಕಳ ಹತ್ರ ಬಂದು ಮಾತಾಡೋದು,

0: ಇದೆಲ್ಲಾನು ಅಲರ್ಜನ್ ಆಗುತ್ತೆ. ಅಥವಾ ಡಸ್ಟ್ ಪೊಲ್ಯೂಷನ್ಗೆ ಹೋಗೋದು, ದಿವಾಲಿಗೆ ಹೋಗ್ಬೇಕಾದ್ರೆ ಪೊಲ್ಯೂಷನ್ ಜಾಸ್ತಿ ಇರೋ ಕಡೆ ಹೋಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ.
1: ಈಗ ಸಾಮಾನ್ಯವಾಗಿ ಕೆಲವರೆಲ್ಲ ಕೋಲ್ಡ್ ವಾಟರ್ ಆಗಿರ್ಬೋದು ಅಥವಾ ಬಿಸಿ ಮಾಡದಂತ ಫುಡ್ ಗಳನ್ನೆಲ್ಲ ತಗೊಳ್ತಾರೆ, ಅಂತವರಿಗೆ ನಿಮ್ಮ ಸಜೆಷನ್?
0: ಫುಡ್ ಅಂತ ಬಂದಾಗ ಮಕ್ಕಳಿಗೆ ಹುಟ್ಟದಾಗಿಂದ 6 ಮಂತ್ಸ್ ನಾವ್ ಹೇಳೋದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅಂದ್ರೆ ಎದೆ ಹಾಲು ಬಿಟ್ಟು ಇನ್ನೇನು ಬೇಕಾಗೋದಿಲ್ಲ. 6 ಮಂತ್ಸ್ ತನಕ ಮಗುಗೆ ಏನೇ ನ್ಯೂಟ್ರಿಷನ್ಸ್ ಬೇಕೋ ಎಲ್ಲ ಎದೆ ಹಾಲಿನಲ್ಲೇ ಇರುತ್ತೆ. ಸೊ 6 ತಿಂಗಳ ಪ್ರಾಯದ ತನಕ ಎದೆ ಹಾಲು ಮಾತ್ರ ಸಾಕಾಗತ್ತೆ, ಇದು ಬಿಟ್ಟು ಒಂದು ಹನಿ ನೀರ್ ಕೂಡ ಬೇಕಾಗೋದಿಲ್ಲ. 6 ತಿಂಗಳ ಆದ್ಮೇಲೆ ನೀವು ಮಿಕ್ಕಿದಂತೆ ಕಾಂಪ್ಲಿಮೆಂಟರಿ ಫೀಡ್ಸ್ ಅಂತ ಹೇಳ್ಬೋದು, ರಾಗಿ ಮಣ್ಣಿ ಆಗಿರ್ಬೋದು, ಇದೆಲ್ಲ ಶುರು ಮಾಡಬಹುದು. 1 ವರ್ಷದ ಆದ್ಮೇಲೆ ತಂದೆ ತಾಯಿ ಏನೇನ್ ತಿಂತಾರೋ ಎಲ್ಲ ಕೂಡ ಮಕ್ಕಳಿಗೆ ಕೊಡಬಹುದು. ಸೊ ಮೇನ್ ಫುಡ್ ನಲ್ಲಿ ಏನು ಅಂದ್ರೆ ಅವಾಯ್ಡ್ ಮಾಡೋದು ಹೇಳೋದು ಜಂಕ್ ಫುಡ್, ಈ ಕುರ್ಕುರೆ ಆಗ್ಲಿ, ಲೇಸ್ ಆಗ್ಲಿ, ಆಯಿಲಿ ಫುಡ್ ಆಗ್ಲಿ, ಐಸ್ ಕ್ರೀಮ್ ಗಳಾಗ್ಲಿ, ಚಾಕ್ಲೇಟ್ಸ್ ಆಗ್ಲಿ, ಇದರಿಂದ ಯಾವ್ದು ನ್ಯೂಟ್ರಿಷನ್ ಸಿಗಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಮಕ್ಕಳಿಗೆ ಕಾಫಿ, 1 ವರ್ಷಕ್ಕೆ ಕಾಫಿ ಕುಡಿಯೋ ಅಭ್ಯಾಸ, ಟೀ ಕುಡಿಯೋ ಅಭ್ಯಾಸ, ಬಿಸ್ಕೆಟ್ಸ್ ತಿನ್ನೋ ಅಭ್ಯಾಸ, ಇದನ್ನೆಲ್ಲ ಬಿಡ್ಬೇಕಾಗತ್ತೆ. ಬಿಸ್ಕೆಟ್ ಗಳಲ್ಲಿ ನ್ಯೂಟ್ರಿಯಂಟ್ ಬಿಸ್ಕೆಟ್ ಅಂತ ಹೇಳ್ತಾರೆ, ಅದರಿಂದ ನ್ಯೂಟ್ರಿಯಂಟ್ಸ್ ಸಿಗಲ್ಲ. ನಿಮ್ಗೆ ಮಗುಗೆ ಒಳ್ಳೆ ನ್ಯೂಟ್ರಿಯಂಟ್ಸ್ ಬೇಕು ಅಂದ್ರೆ ಕರೆಕ್ಟ್ ಆಹಾರ ಬೇಕು, ಫ್ರೂಟ್ಸ್ ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು. ಇದರಲ್ಲಿ ನಿಮ್ಗೆ ಮೈಕ್ರೋ ನ್ಯೂಟ್ರಿಯಂಟ್ಸ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗುತ್ತೆ, ಒಳ್ಳೆ ಇಮ್ಯುನಿಟಿ ಬರುತ್ತೆ.
1: ಈಗ ಸಾಮಾನ್ಯವಾಗಿ ನಾವು ನೋಡಿದಾಗ ಸಣ್ಣ ಮಕ್ಕಳಿಗೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಎಲ್ಲ ಆಗಾಗ ಶುರು ಆಗುತ್ತೆ, ಅದಕ್ಕೆ ಹೇಗೆ ನಾವು ಪ್ರಿಕಾಷನ್ ತಗೊಳ್ಬಹುದು ಅಥವಾ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ?
0: ಸೊ ಬ್ರೀದಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಯೂಶಲಿ ಮಗುಗೆ ಒಂದು ಇನ್ಫೆಕ್ಷನ್ ಬರುತ್ತೆ ಅಂದ್ರೆ ಸುತ್ತಮುತ್ತ ಇರೋ ಗಾಳಿಯಿಂದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ, ಇಲ್ಲ ಡಸ್ಟ್ ಎಕ್ಸ್ಪೋಜರ್ ಇಂದ. ನಾ ಹೇಳ್ದಂಗೆ ಡಸ್ಟ್ ಎಕ್ಸ್ಪೋಜರ್ ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಪ್ಲಸ್ ಅವ್ರಿಗೆ ಏನಾದ್ರೂ ಗೊತ್ತಿರೋ ಫುಡ್ ಅಲರ್ಜಿ ಇದ್ರೆ ಆ ಫುಡ್ ನ ತಗೊಳ್ಳೋದು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಅಥವಾ ಸ್ಕೂಲ್ ನಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ರೆ ಆ ಮಕ್ಕಳ ಹತ್ರ, ಯೂಶಲಿ ಸ್ಕೂಲ್ಗೆ ಹೋಗೋರು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಫ್ರೆಂಡ್ಸ್ ಜೊತೆ, ಆತರ ಅಕಸ್ಮಾತ್ ಫೀವರ್ ಇದ್ದು ಕಾಫ್ ಇದ್ದು ಇದ್ರೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಡಿ. ನಿಮ್ಮ ಮಗು ಆಗಿರ್ಲಿ ಬೇರೆ ಮಗು ಆಗಿರ್ಲಿ, ನಿಮ್ಮ ಮಗುವಿಗೆ ಆತರ ಕೋಲ್ಡ್ ಫೀವರ್ ಇದ್ದಾಗ ನೀವು ಸ್ಕೂಲ್ ಕಳ್ಸಿದ್ರೆ ಅದರಿಂದ ಬೇರೆ ಮಕ್ಕಳಿಗೂ ಬರುತ್ತೆ. ಹಂಗಾಗಿ ಇದು ಸೀಸನಲ್ ಫ್ಲೂ ಅಂತ ಹೇಳ್ತೀವಿ. ಸೊ ಅಂತ ಟೈಮ್ನಲ್ಲಿ ಸ್ಕೂಲ್ಗೆಲ್ಲ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ.
1: ಓಕೆ, ಈಗ ನಾವು ಮಕ್ಕಳ ಕಡೆ ಮಾತ್ರ ಮಾತಾಡ್ತೀವಿ, ಮಕ್ಕಳು ತುಂಬಾ ಪ್ರಿಕಾಷನ್ಸ್ ಎಲ್ಲ ತಗೊಳ್ಬೇಕು ಅಂತ, ಅದ್ರ ಜೊತೆಗೆ ಪೇರೆಂಟ್ಸ್ ಮತ್ತೆ ಮನೆಯಲ್ಲಿ ತುಂಬಾ ಹಿರಿಯರೆಲ್ಲ ಇರ್ತಾರೆ. ಸೊ ಅವರು ಈ ಮಕ್ಕಳೊಟ್ಟಿಗೆ ಬೆರೆತಾಗ ಏನೆಲ್ಲ ಒಂದು ಅವಾಯ್ಡ್ ಮಾಡಿದ್ರೆ ತುಂಬಾ ನಾವು ಹೆಲ್ದಿಯಾಗಿ ಕಂಟಿನ್ಯೂ ಮಾಡಬಹುದು ಅಂತ?
0: ಓಕೆ, ಸೊ ಮಕ್ಕಳಲ್ಲಿ ಯೂಶಲಿ ನಾವೇನ್ ಹೇಳ್ತೀವಿ, ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಅಷ್ಟು ಪೂರ್ತಿ ಡೆವಲಪ್ ಆಗಿರಲ್ಲ ಇನ್ನು. ಈಗ ಹುಟ್ಟಿದ ಮಕ್ಕಳಿಗೆ ತುಂಬಾ ವಿಸಿಟರ್ಸ್ ಇರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಸೀತ ಕೆಮ್ಮು ಇರೋರು ಬಂದು ವಿಸಿಟ್ ಮಾಡೋದಾಗ್ಲಿ, ಅಥವಾ ಮನೇಲಿ ಯಾರಿಗಾದ್ರೂ ಟಿಬಿ ಕಾಯಿಲೆ ಇದ್ರೆ ಅವರು ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸ್ಮೋಕರ್ಸ್ ಯಾರಾದ್ರೂ ಇದ್ರೆ ಮಕ್ಕಳ ಮುಂದೆ ಆಗ್ಲಿ, ಅಥವಾ ಮನೆಯಿಂದ ಡೈರೆಕ್ಟ್ ಸ್ಮೋಕ್ ಮಾಡಿ ಮಕ್ಕಳ ಹತ್ರ ಬಂದು ಮಾತಾಡಿಸೋದು, ಇದೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ.
1: ಸಣ್ಣ ಸಣ್ಣ ಮಕ್ಕಳು ಮಣ್ಣಿನಲ್ಲಿ ಮತ್ತೆ ಔಟ್ ಸೈಡ್ ಅಲ್ಲಿ ಜಾಸ್ತಿ ಆಟ ಆಡ್ತಾ ಇರ್ತಾರೆ, ಕಾಯಿಲೆಗಳು ಏನಾದ್ರೂ ಅಟ್ಯಾಕ್ ಆಗುವಂತ ಅವಕಾಶಗಳು ಜಾಸ್ತಿ ಇರುತ್ತಾ?
0: ಮಣ್ಣಿನಿಂದ ಲಂಗ್ಸ್ಗೆ ಏನು ಸಂಬಂಧ ಇರಲ್ಲ. ಮಣ್ಣಿನಿಂದ ಯೂಶಲಿ ಆಗೋದು ವರ್ಮ್ ಇನ್ಫೆಸ್ಟೇಷನ್ ಅಂತ ಅಂತೀವಿ, ಹುಳದ್ದು ಮದ್ದು. ಅದರಿಂದ ಪ್ರಿವೆಂಟ್ ಮಾಡೋದಕ್ಕೆ 6 ತಿಂಗಳಿಗೆ ಹುಳದ್ದು ಮದ್ದು ಒಂದು ತಗೊಳ್ಬೇಕಾಗತ್ತೆ. ಅದರಿಂದ ಮಣ್ಣಿನಿಂದ ಲಂಗ್ಸ್ಗೆ ಏನು ಬರಲ್ಲ, ಬಟ್ ಡಸ್ಟ್ ಏನಾದ್ರೂ ಇದ್ರೆ, ಮೈಕ್ರೋ ಪಾರ್ಟಿಕಲ್ಸ್ ಇದ್ರೆ, ಅವಾಗ ಲಂಗ್ಸ್ಗೆ ಹೋಗಿ ತೊಂದರೆ ಆಗ್ಬೋದು.
1: ಈಗ ನಾವು ದೊಡ್ಡವರಾದ್ರೆ ಕಾಯಿಲೆ ಬಂದಾಗ ಸೆಲ್ಫ್ ಮೆಡಿಸಿನ್ ಮಾಡುವಂತ ಪ್ರವೃತ್ತಿಗಳು ಜಾಸ್ತಿ ಇದೆ, ಲೈಕ್ ಮೆಡಿಕಲ್ ಹೋಗುವುದು. ಈ ಮಕ್ಕಳಿಗೂ ಕೂಡ ಆತರದ ಏನಾದ್ರೂ ಸೆಲ್ಫ್ ಮೆಡಿಸಿನ್ ಕೇರ್ ಎಲ್ಲ ಮಾಡೋರು ಇದ್ದಾರಾ? ಅಂತವರಿಗೆ ನಿಮ್ಮ ಒಂದು ಗುಡ್ ಸಜೆಷನ್ ಕೊಡುದಾದ್ರೆ?
0: ಓಕೆ, ಇದು ಒಂದು ತುಂಬಾ ಕಾಮನ್ ಆಗಿ ಬರೋದು. ಪೇಷಂಟ್ಸ್ ಬರ್ತಾರೆ, ನಮ್ಗೆ ಸೀತ ಕೆಮ್ಮು ಆಯ್ತು, ಲಾಸ್ಟ್ ಟೈಮ್ ಆಂಟಿಬಯೋಟಿಕ್ ಕೊಟ್ಟಿದ್ರು, ಈ ಸತಿನೂ ಕೊಡಿ ಅದು ವಾಸಿ ಆಗತ್ತೆ. ಸೀತ ಕೆಮ್ಮು ಬಂದು ಜ್ವರ ಬಂದ್ರೆ ಪ್ರತಿ ಸತಿ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲ. ನಾವು ಹಂಗಾಗಿ ಕಾಮನ್ ಕೋಲ್ಡ್, ಕಾಮನ್ ಫ್ಲೂ ಅಂತ ಹೇಳ್ತೀವಿ. ಅಂದ್ರೆ ಕಾಮನ್ ಆಗಿ ಇರೋ ವೈರಸ್ಸಸ್ ಗೆ ಅದು ಅಟ್ಯಾಕ್ ಆದಾಗ ಫೀವರು ಮತ್ತೆ ಕೋಲ್ಡ್ ಆಗತ್ತೆ, ಇದು ಇಮ್ಯುನಿಟಿ ಬಿಲ್ಡ್ ಆಗತ್ತೆ. ಸೊ ಪ್ರತಿ ಮಗುಗೆ 1 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಸುಮಾರು 10 ಸತಿ ತನಕ ಈ ತರ ಕಾಮನ್ ಕೋಲ್ಡ್ ಆಗೋ ಚಾನ್ಸಸ್ ನಾರ್ಮಲ್ ಅದು. ಸೊ ಇದು ಆಗೋದ್ರಿಂದ ಮಗುಗೆ ಇನ್ಫೆಕ್ಷನ್ ನಿಂದ ಇಮ್ಯುನಿಟಿ ಕೂಡ ಬರುತ್ತೆ. ಅಕಸ್ಮಾತ್ 1 ವರ್ಷದಿಂದ 2 ವರ್ಷದ ಮಗುಗೆ ಸುಮಾರು 6-8 ಸತಿ ಈ ತರ ಕಾಮನ್ ಫ್ಲೂ ಆಗೋದು ನಾರ್ಮಲ್, ಇದರಿಂದ ಮಗುದು ಇಮ್ಯುನಿಟಿ ಬರುತ್ತೆ. ಪ್ರತಿ ಸತಿ ಕೆಮ್ಮು ಬಂದಾಗ, ಜ್ವರ ಬಂದಾಗ ಆಂಟಿಬಯೋಟಿಕ್ ಬೇಡ. ಈ ತರ ನಿಮೋನಿಯಾ ಅಥವಾ ಇದಾಗೋದು ವೈರಸ್ ಇಂದ ಆಗ್ಬೋದು, ಬ್ಯಾಕ್ಟೀರಿಯಾಗಳಿಂದ ಆಗ್ಬೋದು, ಅಥವಾ ಫಂಗಸ್ ಗಳಿಂದ ಆಗ್ಬೋದು. ನಾವು ಬ್ಯಾಕ್ಟೀರಿಯಲ್ ನಿಮೋನಿಯಾ ಇದ್ದಾಗ ಮಾತ್ರ ಆಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇಲ್ಲ. ನೀವು ಹೋದ ಸತಿ ಮಗುವಿಗೆ ನನಗೆ ಈ ತರ ಆಂಟಿಬಯೋಟಿಕ್ ಕೊಟ್ಟಿದ್ವಿ, ಈ ಸತಿ ಕೊಡ್ತೀವಿ, ಅದು ಬೇಗ ವಾಸಿ ಆಗೋದು, ಅದು ತಪ್ಪು. ಅದರಿಂದ ಏನಾಗತ್ತೆ, ನಿಮ್ದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಆಗತ್ತೆ. ಅಂದ್ರೆ ಹೋದ ಸತಿ ಕೊಟ್ಟಿರೋ ಆಂಟಿಬಯೋಟಿಕ್ ಪದೇ ಪದೇ ಮಿಸ್ಯೂಸ್ ಆದಾಗ ಆ ಆಂಟಿಬಯೋಟಿಕ್ ಮಗುಗೆ ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಆ ಬ್ಯಾಕ್ಟೀರಿಯಾ ಬಂದು ನಿಮ್ ನಿಮ್ಗೆ ಆಂಟಿಬಯೋಟಿಕ್ ಕೊಟ್ಟಾಗ ಕೂಡ ಆ ಆಂಟಿಬಯೋಟಿಕ್ ವರ್ಕ್ ಆಗಲ್ಲ, ನಿಮ್ಗೆ ಹೈಯರ್ ಡೋಸ್ ಬೇಕಾಗತ್ತೆ, ಹೈಯರ್ ಆಂಟಿಬಯೋಟಿಕ್ ಬೇಕಾಗತ್ತೆ. ಸೊ ಹಂಗಾಗಿ ಓವರ್ ದಿ ಕೌಂಟರ್ ಡ್ರಗ್ಸ್ ಅಂದ್ರೆ ಫಾರ್ಮಸಿಗೆ ಹೋಗಿ ಸುಮ್ಮನೆ ಮೆಡಿಸಿನ್ ತಗೊಳ್ಳೋದು ಖಂಡಿತ ಅಲ್ಲ. ಆಂಟಿಬಯೋಟಿಕ್ ಶುರು ಮಾಡಬೇಕು ಅಂದ್ರೆ ಪೀಡಿಯಾಟ್ರಿಷಿಯನ್ ಕನ್ಸಲ್ಟ್ ಮಾಡಿ ಅವರು ನೋಡಿ ಎಕ್ಸಾಮಿನ್ ಮಾಡಿ ಆಮೇಲೆ ಹೇಳಿದ್ರೆ ಮಾತ್ರ ತಗೊಳ್ಬೇಕು, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ ತಗೊಳ್ಬಾರ್ದು. ಇನ್ನೊಂದು ಕಾಮನ್ ಕಾಫ್ ಸಿರಪ್ ಕಾಂಬಿನೇಷನ್ ಗಳು ಬರುತ್ತೆ, ಇದನ್ನೆಲ್ಲ ಕೊಡ್ತಾರೆ. ನಮ್ಮ ಹತ್ರ ಕಾಫ್ ಸಿರಪ್ ಇದೆ, ಕೊಡ್ತೀವಿ. ಎಲ್ಲಾ ಕಾಫ್ ಸಿರಪ್ ಒಳ್ಳೇದಲ್ಲ, ಒಂದೊಂದು ಕಾಫ್ ಸಪ್ರೆಸೆನ್ಸ್ ಅಂತ ಕೂಡ ಇರುತ್ತೆ, ಅದರಲ್ಲಿ ನಿದ್ದೆ ಎಕ್ಸಸ್ ನಿದ್ದೆ ಆಗುವಂತ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಹಂಗಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ಬಿಟ್ಟು ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ ಅಂತೂ ತಗೊಳ್ಳೇಬಾರದು. ಎಸ್ಪೆಷಲಿ ಲೆಸ್ ದನ್ 1 ಇಯರ್ ತುಂಬಾನೇ ಕೇರ್ಫುಲ್ ಆಗಿರಬೇಕು.
1: ಈಗ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗ ಅಂತ ಇದೆ, ಅದರಲ್ಲಿ ಇರುವಂತಹ ಈ ಮಕ್ಕಳಿಗೆ ಕೇರಿಂಗ್ ಮಾಡುವಂತ ಫೆಸಿಲಿಟಿ ಬಗ್ಗೆ ಸ್ವಲ್ಪ ನಮ್ಮ ಜನರಿಗೆ ಮಾಹಿತಿ ಕೊಡೋದಾದ್ರೆ,
0: ನಮ್ಮ ಎಸ್ಡಿಎಂ ಆಸ್ಪತ್ರೆ ಉಜ್ರೆನಲ್ಲಿ ಮಕ್ಕಳ ವಿಭಾಗದಲ್ಲಿ ಎಲ್ಲಾ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಹುಟ್ಟಿದ ಮಗುವಿಂದ ಅಂದ್ರೆ ನಿಯೋನೇಟಾಲಜಿ ಐಸಿಯು ಕೂಡ ಇದೆ, ನಿಯೋನೇಟಲ್ ಐಸಿಯು ಕೇರ್ ಕೂಡ ಇದೆ. ಅದರಲ್ಲಿ ನಮ್ದು ಆಕ್ಸಿಜನ್ ಕೂಡ ಬರುತ್ತೆ, ಮತ್ತೆ ಸಿಪ್ಯಾಪ್ ಅಂತ ಇಂಡಿಜಿನಸ್ ಸಿಪ್ಯಾಪ್ ಕೂಡ ಇದೆ. ಮತ್ತೆ ಅದಾದ್ಮೇಲೆ 1 ಇಯರ್ ಆದ್ಮೇಲೆ ಅಂದ್ರೆ ನಿಯೋನೇಟಲ್ ಏಜ್ ಕಿಂತ ದೊಡ್ಡವ್ರು ಪಿಐಸಿಯು ಅಂತ ಕರಿತೀವಿ, ಪಿಐಸಿಯು ಕೇರ್ ಕೂಡ ಇದೆ. ನಮ್ದು ರೆಗ್ಯುಲರ್ ಆಕ್ಸಿಜನೇಷನ್ ಸಿಗುತ್ತೆ, HFNC ಅಂತ ಒಂದು ಮೆಷಿನ್ ಬರುತ್ತೆ, ಹೈ ಫ್ಲೋ ಆಕ್ಸಿಜನ್. ಸೊ ಅದು ಕೂಡ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ. ಇಂಟ್ಯುಬೇಷನ್ ಏನಾದ್ರು ಪ್ರೊಸೀಜರ್ ಆಗೋಂಗಿದ್ರೆ ಅದು ಇಮಿಡಿಯೇಟ್ ಎಮರ್ಜೆನ್ಸಿನಲ್ಲೇ ಆಗುತ್ತೆ. ಸೊ ಈ ತರ ಎಲ್ಲಾ ಸೌಕರ್ಯಗಳು ನಮ್ಮ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಇದೆ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾದರೂ ಉಸಿರಿಗಟ್ಟುವಂತದ್ದು ಅಥವಾ ಏನಾದರೂ ಅವರಿಗೆ ಶೀತದ ಸಂದರ್ಭದಲ್ಲಿ ಅವರಿಗೆ ಉಸಿರಾಡಲಿಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ, ಆ ಟೈಮಲ್ಲಿ ಅವರಿಗೆ ಈ ಇನ್ಲೆಸ್ ಅನ್ನ ತಗೊಳ್ಳುವಂತದ್ದು ಬ್ರೀದಿಂಗ್ಗೆ ಒಂದು ಪರ್ಯಾಯವಾಗಿ ತಗೊಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳುದಾದ್ರೆ.
0: ಹೌದು, ಸೊ ನಿಮ್ಗೆ ಉಸಿರಾಡಲಿಕ್ಕೆ ಮಕ್ಕಳಿಗೆ ಕಷ್ಟ ಇದ್ರೆ ನಮ್ಮಲ್ಲಿ 3 ತರ ಇದೆ, ಒಂದು ನೆಬಿಲೈಸೇಷನ್, ಒಂದು ಸ್ಟೀಮ್ ಮತ್ತು ಒಂದು ಇನ್ಹೇಲರ್ಸ್ ಅಂತ. ಸ್ಟೀಮ್ ಇನ್ಹೇಲೇಷನ್ ಅಂದ್ರೆ ಏನು, ಅವೇ ಗಾಳಿದು ಹಬೆ ಬರುತ್ತೆ, ಅದರಿಂದ ಉಸಿರಾಡಲಿಕ್ಕೆ ಕಂಜೆಷನ್ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ನೆಬಿಲೈಸೇಷನ್. ನೆಬಿಲೈಸೇಷನ್ ಯೂಶಲಿ ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ, ಅಂದ್ರೆ ಯಾವಾಗ ವಿಂಡ್ ಪೈಪ್ ಟೈಟ್ ಆದಾಗ ಅದು ರಿಲೀಸ್ ಮಾಡಲಿಕ್ಕೆ ಇದು ಒಂದು ಸೋರ್ಸ್ ಆಫ್ ಟ್ರೀಟ್ಮೆಂಟ್, ಗಾಳಿಯಿಂದ ಹೋಗಿ ಡೈರೆಕ್ಟ್ ಲಂಗ್ಸ್ ಗೆ ಇದು ಮಾಡುತ್ತೆ. ಇದು ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ ವಿತ್ ಆಕ್ಸಿಜನ್. ಸ್ವಲ್ಪ ಜನ ಏನಂತಾರೆ, ನಾವು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡೋದು ಬೇಡ, ಮನೆಯಲ್ಲೇ ನಾವು ನೆಬಿಲೈಸೇಷನ್ ಮೆಷಿನ್ ಇಟ್ಕೊಂಡು ಇದು ಮಾಡ್ತೀವಿ ಅಂತ, ಅದು ಕೊಡ್ಬೋದು, ಬಟ್ ಇಟ್ ಇಸ್ ನಾಟ್ ಆಸ್ ಎಫೆಕ್ಟಿವ್ ಆಸ್ ವಿತ್ ಆಕ್ಸಿಜನ್ ಕೊಡೋದು. ನಮ್ಮ ಹಾಸ್ಪಿಟಲ್ ನಲ್ಲಿ ಬಂದ್ರೆ ನಿಮ್ಗೆ ಎಫೆಕ್ಟಿವ್ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕೊಡುತ್ತೆ. ಸೊ ನಿಮ್ಗೆ ಅದು ಮೆಡಿಸಿನ್ ಮೋರ್ ಎಫೆಕ್ಟಿವ್. ಅದೇ ನೀವು ಮನೆಯಲ್ಲಿ ನೆಬಿಲೈಸೇಷನ್ ಕೊಡ್ತೀರಾ ಅಂದ್ರೆ ಅಷ್ಟು ಎಫೆಕ್ಟಿವ್ ಇರಲ್ಲ. ಇದಕ್ಕಿಂತ ಎಫೆಕ್ಟಿವ್ ಇರೋದು ಇನ್ಹೇಲರ್ಸ್ ಅಂತ ಬರುತ್ತೆ. ಯೂಶಲಿ ಆಸ್ಮಾ ಇದ್ದ ಮಕ್ಕಳಿಗೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಯಾತಕ್ಕೆ ಇದು ಇನ್ಹೇಲರ್ಸ್ ಕೊಡ್ತೀವಿ ಅಂದ್ರೆ ನಾವು ಪ್ರಿವೆಂಟ್ ಮಾಡಲಿಕ್ಕೆ, ಅಂದ್ರೆ ಪದೇ ಪದೇ ಸೀತ ಕೆಮ್ಮು ಆಗೋದು, ಸಿಂಪ್ಟಮ್ಸ್ ಆಗೋದಾಗ್ಲಿ, ಹಾಸ್ಪಿಟಲ್ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ರಿಪೀಟೆಡ್ ನೆಬಿಲೈಸೇಷನ್ ಯೂಸ್ ಆಗಿ ಪ್ರಿವೆಂಟ್ ಆಗೋದಕ್ಕೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಮೋಸ್ಟ್ ಎಫೆಕ್ಟಿವ್ ಇನ್ಹೇಲರ್ಸ್ ಯಾವುದು ಅಂದ್ರೆ ಇನ್ಹೇಲ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ. ನಾವು ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂದ ತಕ್ಷಣ ಪೇರೆಂಟ್ಸ್ ಬರೋದು ಅಯ್ಯೋ ಸ್ಟಿರಾಯ್ಡ್ಸ್ ಮಕ್ಕಳಿಗೆ ಕೊಡಬಾರ್ದು, ಇದು ಒಂದು ರಾಂಗ್ ಅಸಂಪ್ಷನ್. ಇದು ನಮ್ಮ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರನೇ ಹೇಳ್ತಾರೆ, ಇನ್ಹೇಲ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಕೊಡ್ಬೋದು. ಇದು ಯಾತಕ್ಕೆ ಸೇಫ್ ಅಂದ್ರೆ ಇದು ನಿಮ್ಮ ಬ್ಲಡ್ ಗೆ ಹೋಗಲ್ಲ, ನೀವು ಇನ್ಹೇಲ್ ಮಾಡಿದಾಗ ಡೈರೆಕ್ಟ್ ಲಂಗ್ಸ್ ಗೆ ಹೋಗುತ್ತೆ. ಸೊ ಪ್ರಾಬ್ಲಮ್ ಎಲ್ಲಿದೆಯೋ ಬರೀ ಅಲ್ಲಿ ಮಾತ್ರ ಆಕ್ಟ್ ಆಗುತ್ತೆ, ವೆರಿ ನೆಗ್ಲಿಜಿಬಲ್ ಅಮೌಂಟ್ ಬ್ಲಡ್ ಗೆ ಹೋಗುತ್ತೆ. ಮತ್ತೆ ಇದರಲ್ಲಿ ಇನ್ಹೇಲರ್ಸ್ ನಲ್ಲಿ ಕೊಡೋ ಡೋಸ್ ಕೂಡ ತುಂಬಾ ಕಡಿಮೆ ಡೋಸು, ಅಂದ್ರೆ ಮೈಕ್ರೋ ಡೋಸಸ್ ಕೊಡ್ತೀವಿ. ಸೊ ಅಷ್ಟು ಚಿಕ್ಕ ಡೋಸಸ್ ನಲ್ಲಿ ಬರೀ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ಲಂಗ್ಸ್ ಗೆ ಮಾತ್ರ ಆಕ್ಟ್ ಆಗುತ್ತೆ, ಬ್ಲಡ್ ಗೆ ಎಂತ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದರಿಂದ. ಸೊ ಲಾಂಗ್ ಟರ್ಮ್ ಇನ್ಹೇಲರ್ಸ್ ಕೂಡ ಕೊಡಬಹುದು, ತಗೊಳ್ಬಹುದು, ಇದರಿಂದ ಅಡಿಕ್ಷನ್ ಖಂಡಿತ ಆಗಲ್ಲ. ಇದರಿಂದ ಮಗುಗೇನ್ ಹೆಲ್ಪ್ ಆಗತ್ತೆ, ಸಿಂಪ್ಟಮ್ ಫ್ರೀ ಆಗತ್ತೆ, ಪದೇ ಪದೇ ಸೀತ ಕೆಮ್ಮಾಗೋದಾಗ್ಲಿ, ಆಸ್ಮಾ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ಪದೇ ಪದೇ ಹಾಸ್ಪಿಟಲ್ ಬರೋದಾಗ್ಲಿ, ಅಡ್ಮಿಷನ್ಸ್ ಆಗೋ ಸಿವಿಯರ್ ಅಟ್ಯಾಕ್ಸ್ ಎಲ್ಲ ಕಡಿಮೆ ಆಗತ್ತೆ. ಹಂಗಾಗಿ ಇನ್ಹೇಲರ್ಸ್ ತುಂಬಾ ಒಳ್ಳೇದು. ಆಸ್ಮಾ ಇದ್ದ ಮಕ್ಕಳಿಗೆ ಅದು ಇದ್ದಾಗ ಇನ್ನು ಮಗುಗೆ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗತ್ತೆ, ಕಂಫರ್ಟಬಲ್ ಆಗೂ ಕೂಡ ಇರುತ್ತೆ.
1: ಮಕ್ಕಳನ್ನ ಕಾಡುವಂತಹ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
0: ಸೊ ಸೀಸನಲ್ ಫ್ಲೂ ಅಂತಾರೆ, ಈಗ ಇನ್ಫ್ಲೂಯೆನ್ಸಾ ಇದೆಲ್ಲ ಸೀಸನಲ್ ಫ್ಲೂ ಆಗುತ್ತೆ. ಸೊ ಯೂಶಲಿ ಏನಾಗುತ್ತೆ, ಆ ವೈರಸ್ ಆ ಟೈಮ್ನಲ್ಲಿ ಜಾಸ್ತಿ ಆಗೋದ್ರಿಂದ ಆ ಫ್ಲೂ ಇನ್ಫೆಕ್ಷನ್ ಆಗುತ್ತೆ. ಇದನ್ನ ಹೆಂಗೆ ಪ್ರಿವೆಂಟ್ ಮಾಡಬಹುದು, ನಾರ್ಮಲ್ ನೀವು ಮಗುಗೆ ಎಲ್ಲಾ ಗೌರ್ಮೆಂಟ್ ನಲ್ಲಿ ಕೊಡೋ ಫ್ರೀ ಇಮ್ಯುನೈಸೇಷನ್ ಅಥವಾ ವ್ಯಾಕ್ಸಿನೇಷನ್ ನ ತಗೊಳ್ಳೋದ್ರಿಂದ ಮಗುಗೆ ಈ ಇದೆಲ್ಲ ಫ್ಲೂ ಎಲ್ಲ ಸೀಸನಲ್ ಇದಾಗುತ್ತೆ. ಆಗುತ್ತೆ, ಪ್ರಿವೆಂಟ್ ಆಗುತ್ತೆ. ಇದರಲ್ಲಿ ಒಂದು ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂತ ಕೂಡ ಬರುತ್ತೆ. ಯೂಶಲಿ ತಂದೆ ತಾಯಿಗೆ ಇದು ನಾವು ಬರೀ ಫ್ರೀ ತಗೊಳ್ಬೇಕು, ಪ್ರೈವೇಟ್ ಯಾಕೆ ತಗೊಳ್ಬೇಕು? ಪ್ರೈವೇಟ್ ತಗೊಳ್ಳೋದ್ರಿಂದ ಎಲ್ಲಾ ಗೌರ್ಮೆಂಟ್ ನಲ್ಲಿ ಕಾಮನ್ ಆಗಿರೋದು ಏನು, ಇಡೀ ಇಂಡಿಯಾದಲ್ಲಿ ಕಾಮನ್ ಆಗಿರೋದಕ್ಕೆ ಅವರು ಮಾತ್ರ ಗೌರ್ಮೆಂಟ್ ಫ್ರೀ ಕೊಡ್ತಾರೆ. ಬಟ್ ಲೋಕಲ್ ಪ್ರೈವೇಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದು ಆ ಪ್ರದೇಶದಲ್ಲಿ ನಾವು ಕೊಡ್ಬೋದು. ಈಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಬರುತ್ತೆ, ಫ್ಲೂ ವ್ಯಾಕ್ಸಿನ್ ಅಂತ. ಇದು ಯೂಶಲಿ ಏನಾಗುತ್ತೆ, ಮಕ್ಕಳು 5 ವರ್ಷಕ್ಕಿಂತ ಕೆಳಗಿದ್ದು ಮಕ್ಕಳಿಗೆ ಜಾಸ್ತಿ ಫ್ಲೂ ಅಟ್ಯಾಕ್ಸ್ ಆಗೋದು ಜಾಸ್ತಿ ಆಗುತ್ತೆ. ಇದು ಫ್ಲೂನಲ್ಲೂ ಮತ್ತೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಮತ್ತೆ ಸುಸ್ತಾಗೋದಾಗ್ಲಿ, ಫೀಡಿಂಗ್ ಡಿಫಿಕಲ್ಟಿ ಆಗೋದು, ಇದೆಲ್ಲ ಆಗ್ಬೋದು. ಸೊ ಫ್ಲೂ ವ್ಯಾಕ್ಸಿನ್ ತಗೊಳ್ಳೋದು ಹೆಂಗೆ, 5 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಪ್ರತಿ ವರ್ಷ ಫ್ಲೂ ವ್ಯಾಕ್ಸಿನ್ ಕೊಟ್ರೆ ಮಗುಗೆ ಫ್ಲೂ ಅಟ್ಯಾಕ್ ಆದಾಗ ಸಿವಿಯರಿಟಿ ಕಡಿಮೆ ಆಗುತ್ತೆ. ಸೊ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ ಅಥವಾ ತುಂಬಾ ಸಿವಿಯರ್ ಆಗಿ ಆಕ್ಸಿಜನೇಷನ್ ಬೇಕಾದಾಗ್ಲಿ ಇದೆಲ್ಲ ಅವಾಯ್ಡ್ ಆಗುತ್ತೆ ನಿಮ್ ಮಕ್ಳಿಗೆ ಫ್ಲೂ ವ್ಯಾಕ್ಸಿನ್ ಕೊಡೋದ್ರಿಂದ. ಜನರಲ್ ಟಿಪ್ಸ್ ಅಂದ್ರೆ ಫಸ್ಟ್ ಹೇಳೋದು, ಹುಟ್ಟದಾಗ್ಲಿಂದ 6 ಮಂತ್ಸ್ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿ, ಎದೆ ಹಾಲು ಬಿಟ್ಟು ಏನು ಕೊಡೋದು ಬೇಡ, ಅದೊಂದು ಮಾಡಿ. ಅದಾದ್ಮೇಲೆ 6 ತಿಂಗಳಿಂದ 1 ವರ್ಷದ ತನಕ ಕಾಂಪ್ಲಿಮೆಂಟರಿ ಫುಡ್ ಸ್ಟಾರ್ಟ್ ಮಾಡಬಹುದು, ರಾಗಿ ಮನ್ನಿ ಆಗಿರ್ಬೋದು, ಇಂಥದ್ದುಗಳನ್ನ ಶುರು ಮಾಡಬಹುದು. 1 ಇಯರ್ ಆದ್ಮೇಲೆ ಫ್ಯಾಮಿಲಿ ಪ್ಲೇಟ್ ಅಂತ ಹೇಳ್ತೀವಿ, ಅಂದ್ರೆ ತಂದೆ ತಾಯಿ ಏನ್ ತಿಂತಾರೋ ಅದು ಕೂಡ ಅದೆಲ್ಲ ಕೂಡ ಮಕ್ಕಳಿಗೆ ಕೊಡಬಹುದು. ಸೊ ಮೇನ್ ಫುಡ್ ನಲ್ಲಿ ಅಂದ್ರೆ ನೀವು ನ್ಯೂಟ್ರಿಯಂಟ್ ಫುಡ್ ಕೊಡಬೇಕು, ಹಣ್ಣು ತರಕಾರಿ ಈ ತರದ್ದು ಕೊಡಬೇಕಾಗತ್ತೆ. ಅದರಿಂದ ನಿಮ್ಗೆ ಮಕ್ಕಳಿಗೆ ನ್ಯೂಟ್ರಿಷನ್ಸ್ ಬರುತ್ತೆ, ವೈಟಮಿನ್ ಸಿಗತ್ತೆ, ಮಿನರಲ್ ಸಿಗತ್ತೆ, ಇದರಿಂದ ಒಳ್ಳೆ ಇಮ್ಯುನಿಟಿ ಬರುತ್ತೆ, ಪದೇ ಪದೇ ಶೀತ ಕೆಮ್ಮು ಇನ್ಫೆಕ್ಷನ್ಸ್ ಆಗೋದು ಕಡಿಮೆ ಆಗತ್ತೆ. ಪ್ಲಸ್ ಜಂಕ್ ಫುಡ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವ್ತರ ಅಂದ್ರೆ ಎಣ್ಣೆ ಪದಾರ್ಥ, ಕರ್ದಿರೋ ಪದಾರ್ಥ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್ ಆಗಿರ್ಬೋದು, ಫ್ರೈಡ್ ಫುಡ್ ಆಗಿರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಇದರ ಜೊತೆ ರೆಗ್ಯುಲರ್ ವ್ಯಾಕ್ಸಿನೇಷನ್, ಗೌರ್ಮೆಂಟ್ ನಲ್ಲಿ ಕೊಡೋ ಎಲ್ಲಾ ಫ್ರೀ ವ್ಯಾಕ್ಸಿನೇಷನ್ ಟೈಮ್ಗೆ ಕರೆಕ್ಟ್ ಆಗಿ ತಗೊಳ್ಬೇಕಾಗತ್ತೆ. ಅದರ ಜೊತೆಗೆ ನಿಮೋನಿಯಾ ಇದ್ದು ತುಂಬಾ ಪ್ರೋನ್ ಇರೋ ಮಕ್ಕಳಿಗೆ, ಅಲರ್ಜಿ ಇರೋ ಮಕ್ಕಳಿಗೆ ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂದ್ರೆ ಫ್ಲೂ ವ್ಯಾಕ್ಸಿನ್ ಕೂಡ ತಗೊಳ್ಬಹುದು. 5 ವರ್ಷದ ತನಕ ನಾವು ಸಜೆಸ್ಟ್ ಮಾಡ್ತೀವಿ, ಯಾಕೆಂದ್ರೆ ಆ ಏಜ್ ನಲ್ಲಿ ಕಾಮನ್. ಇದರ ಜೊತೆ ಕ್ಲೀನ್ಲಿನೆಸ್, ಹೈಜೀನ್ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಸ್ಮೋಕಿಂಗ್ ಎಲ್ಲ, ಸ್ಮೋಕಿಂಗ್ ಮನೇಲಿ ಫ್ಯಾಮಿಲಿಲಿ ಯಾರಾದ್ರೂ ಇದ್ರೆ ಅವ್ರ ಇಮಿಡಿಯೇಟ್ ಕ್ಲೋಸ್ ಕಾಂಟ್ಯಾಕ್ಟ್ ಬರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಸೀತ ಕೆಮ್ಮು ಇದ್ರೆ ಅವ್ರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇರೋದಾಗ್ಲಿ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ.
1: ಡಾಕ್ಟ್ರೆ, ಇಷ್ಟು ಹೊತ್ತು ಈ ಮಕ್ಕಳಲ್ಲಿ ಕಾಡುವ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಬಗ್ಗೆ, ಆಸ್ಪತ್ರೆಯಲ್ಲಿ ಸಿಗುವ ಫೆಸಿಲಿಟಿ ಬಗ್ಗೆ ಎಲ್ಲ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಇದರ ಬಗ್ಗೆ ಎಲ್ಲ ಬಹಳ ಅತ್ಯುತ್ತಮವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಿ. ನಮ್ಮ ಈ SDM ಆರೋಗ್ಯವಾಣಿ ವಿಶೇಷ ಕಾರ್ಯಕ್ರಮದ ಪರವಾಗಿ ತಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.

ಗಜಾ ಐಕೋಪ್ಯಾನೊ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿ ಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಮುಕ್ಲೆಗೀತ್, ಸಾಹಿತ್ಯ ಲಾಯ್ಡ್ ರೇಗೋ, ಸಂಗೀತ್ ವಿನಿಲ್ ವೇಗಸ್, ಗೈಲಲೇಜಾವ್ನ ಸಾತ್ ಪ್ರಜೋತ್ ಡೇಸಾ ಅನಿ ಮೇಘನಾ ಸಲ್ಡಾನಾ, ಗೀತ್ ಜೀನಿಯಂತ್ ಏ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೆ.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದು ತಿರ್ತು ಹೋದ್ದು ಬೇರೆ ಮುಳ್ಳು ಕಟ್ಟಾದು ಎತ್ತು ಅಲ್ಪನಿದ್ದೆ ಅಂತ ಸಹಾಯೋದ್ಯೋಗ ಅಂತ ಸುಲಿ ಮಾತಿರ್ಲ ಬರ್ಲಿ ಗುಂಡ ಬರ್ಲಿ ಏನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ದಾಗ್ ಚಿತ್ರದ ಗೀತೆ ಹಾಡಿರುವ ಗಾಯಕರು ಕಿಶೋರ್ ಕುಮಾರ್, ಸಂಗೀತ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಸಾಹಿತ್ಯ ಸಾಹಿರ್ ಲುದೈವಾನಿ ಅವರದು.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳೋಣ.
1: ಕಾಲೇಜಿನಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದಂತಹ ಎಲ್ಲ ಉಪನ್ಯಾಸಕ ಬಂಧುಗಳೇ, ಹಾಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ಜೆನ್ಜಿ ಕುಟುಂಬಕ್ಕೆ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ನಿಮ್ಮ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕಾಲೇಜಿನ ಪ್ರಾಚಾರ್ಯ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಕೇವಲ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶೈಕ್ಷಣಿಕ ಹಬ್ಬ. ನಮ್ಮಲ್ಲಿ ಇರುವರು ಜಪಾನ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೃಷಿಯ ಬಗ್ಗೆ ವಿಶೇಷ ಅಧ್ಯಯನ ಮಾಡಲಿಕ್ಕೆ ಮತ್ತು ಕಾಲೇಜಿನಲ್ಲಿ ಮಾಧ್ಯಮ ವಿಭಾಗ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದಿದೆ. ಈ ವರ್ಷದ ಆರಂಭದಲ್ಲಿ ಅಥವಾ ಕಳೆದ ಶೈಕ್ಷಣಿಕ ವರ್ಷದ ಕೊನೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ನನ್ನ ಜೊತೆ ವಿಚಾರ ವಿನಿಮಯ ಮಾಡಿಕೊಳ್ತಾ ಇದ್ರು. ಈ ವರ್ಷ ಏನೆಲ್ಲ 26-27 ಶೈಕ್ಷಣದಲ್ಲಿ ಏನೆಲ್ಲ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕನ್ನುವುದರ ಬಗ್ಗೆ ಆಗ ಅವರಿಗೆ ನಾನೊಂದು ಸಲಹೆಯನ್ನು ನೀಡಿದ್ದೆ. ಅದು ಹೇಗೆ ಅಂತೇಳಿದರೆ, ಒಬ್ಬ ಬೇರೆ ಬೇರೆ ಕಡೆ ಹೋಗಿ ಬಾವಿ ತೋಡ್ತಾ ಇದ್ದಂತೆ. ಎಲ್ಲ ಕಡೆ ಒಂದು 7, 8, 10 ಅಡಿ 20 ಅಡಿ ಆಳ ಬಾವಿಯನ್ನು ತೋಡೋದು, ನೀರು ಸಿಗೋದಿಲ್ಲ. ಮತ್ತೊಂದು ಕಡೆ ಬಾವಿ ತೋಡೋದು 10-20 ಅಡಿ, ನೀರು ಸಿಗೋದಿಲ್ಲ. ಹೀಗೆ ಮಾಡ್ತಾ ಹೋಗ್ತಾ ಇದ್ದಂತೆ. ಕೊನೆಗೆ ಅವರು ಸಲಹೆ ಕೊಟ್ರಂತೆ, ಹಾಗೆ ಮಾಡಬೇಡ, ಒಂದೇ ಕಡೆ ನೀವು ಆಳವಾಗಿ 60-70-100 ಅಡಿ ಆಳ ಬಾವಿ ತೋಡಿದಾಗ ನಿಮಗೆ ನೀರು ಸಿಗ್ತದೆ ಅಂತ. ಹಾಗೆ ಒಂದು ನಾನು ಸೂಚನೆ ಕೊಟ್ಟೆ, ನೀವು ಕಲಾ ವಿಭಾಗ, ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ, ಕಂಪ್ಯೂಟರ್ ವಿಭಾಗ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತೀರಿ, ಚೆನ್ನಾಗಿರ್ತದೆ. ಆದರೆ ಈ ಎಲ್ಲ ವಿಭಾಗದವರು ಸೇರಿ ಕಾರ್ಯಕ್ರಮ ಮಾಡಿದಾಗ ಪರಸ್ಪರ ಒಂದು ಅಂತರ್ಶಾಸ್ತ್ರೀಯ ಅಧ್ಯಯನ ಆಗ್ತದೆ, ವಿಚಾರ ವಿನಿಮಯ ನಡೀತದೆ, ಮತ್ತು ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗ್ತದೆ. ಈ ರೀತಿಯ ಒಂದು ವೇದಿಕೆಯನ್ನು ತಯಾರು ಮಾಡಿ ಇಡೀ ಕಾಲೇಜು ಮಟ್ಟದಲ್ಲಿ ಕಾರ್ಯಕ್ರಮವನ್ನು, ರಾಷ್ಟ್ರಮಟ್ಟದ ವಿದ್ಯಾರ್ಥಿಗಳನ್ನು ಇಲ್ಲಿ ಆಹ್ವಾನಿಸಿ ಕಾರ್ಯಕ್ರಮ ಮಾಡಿದರೆ ಹೆಚ್ಚು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಮಾಡಬಹುದು ಅನ್ನುವಂಥದ್ದು. ಇದನ್ನು ಬಹಳ ಚೆನ್ನಾಗಿ ಅವರು ಬಳಸಿಕೊಂಡಿದ್ದಾರೆ. ಕಾಲೇಜಿನ ತಂಡ ಇದಕ್ಕೆ ಸರಿಯಾದ ರೂಪುರೇಷೆಗಳನ್ನು ಹಾಕಿಕೊಂಡು ಇವತ್ತು ಅತ್ಯಂತ ಒಂದು ಅರ್ಥಪೂರ್ಣವಾದ ರೂಪುರೇಷೆಗಳನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇದು ಬಹಳ ಪರಿಣಾಮಕಾರಿಯಾಗಿ ನಡೆಯುತ್ತದೆ ಅಂತೇನು ನಾನು ಭಾವಿಸ್ತಾ ಇದ್ದೇನೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಇವತ್ತು ಭಾರತ ಆರ್ಥಿಕವಾಗಿ ಪ್ರಪಂಚದಲ್ಲಿ 5, 6 ಅಥವಾ 7ನೇ ಸ್ಥಾನದಲ್ಲಿಯೇ ಇದೆ ಅನ್ನುವಂಥದ್ದನ್ನು ಆರ್ಥಿಕ ತಜ್ಞರು ಹೇಳ್ತಾರೆ. ಆದರೆ ಇನ್ನೊಂದು ರೀತಿಯ ಅಳತೆಗೋಲು ವಿಶ್ವಸಂಸ್ಥೆಯವರು ಮಾಡ್ತಾರೆ, ಅದಕ್ಕೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರೀತಾರೆ. ಒಂದು ದೇಶದ ಜನರು ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಹಣ ಅಥವಾ ವಿದ್ಯೆಯಿಂದ ಸಿಗುವಂಥದ್ದಲ್ಲ, ಅದಕ್ಕೆ ಬೇರೆಯಾದಂಥ ಒಂದು ಗುಣಾಂಕ ಇದೆ. ಇದನ್ನು ಗಮನಿಸಿದಾಗ ಭಾರತದ ಒಂದು ಸ್ಥಾನ ಎಲ್ಲಿದೆ ಅಂತ ಹೇಳಿದರೆ 147 ದೇಶಗಳಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಆಫ್ ಇಂಡಿಯಾ ಈಸ್ 116. ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂತ ಹೇಳುವಂತಹ ಅಮೆರಿಕ 23ನೇ ಸ್ಥಾನದಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ 29ನೇ ಸ್ಥಾನದಲ್ಲಿದೆ, ಫಿನ್ಲೆಂಡ್ ಅಂತ ಒಂದು ದೇಶ ಪ್ರಥಮ ಸ್ಥಾನದಲ್ಲಿದೆ, ಕೋಸ್ಟಾರಿಕಾ, ಐಸ್ಲ್ಯಾಂಡ್, ಸ್ವೀಡನ್ ಇದು ಪ್ರಥಮ 5ನೇ ಸ್ಥಾನಗಳನ್ನು ಹೊಂದಿವೆ. ಅಂದರೆ ಜೀವನದಲ್ಲಿ ಯಾವುದು ಮುಖ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಒಬ್ಬ ಹುಡುಗ ಶಿಕ್ಷಕರಲ್ಲಿ ಕೇಳ್ತಾನಂತೆ, ನಾನು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಯಾವುದು ಮುಖ್ಯ ಆಗ್ತದೆ? ಹಣ ಮುಖ್ಯ ಆಗ್ತದ? ಬುದ್ಧಿವಂತಿಕೆ ಮುಖ್ಯ ಆಗ್ತದ? ಅದೃಷ್ಟ ಮುಖ್ಯ ಆಗ್ತದ ಅನ್ನುವಂಥದ್ದನ್ನು. ಆಗ ಶಿಕ್ಷಕರು ಹೇಳ್ತಾರಂತೆ, ಇದೆಲ್ಲವೂ ಮುಖ್ಯ, ಆದರೆ ಬಹಳ ಮುಖ್ಯ ಯಾವುದು ಹೇಳಿದರೆ, ನಿನ್ನ ಸ್ವಸಾಮರ್ಥ್ಯವನ್ನು ಸರಿಯಾಗಿ ಸರಿಯಾದ ಸಂದರ್ಭದಲ್ಲಿ ನೀನು ಹೇಗೆ ಆತ್ಮವಿಶ್ವಾಸದಿಂದ ಬಳಸ್ಕೊಳ್ತೀಯ ಅನ್ನುವಂಥದ್ದು. ಬಹುಶಃ ಇವತ್ತು ತರಗತಿಯ ಒಳಗೆ ನಡೆಯುವ ಏನು ಚಟುವಟಿಕೆಗಳಿದ್ದಾವೆ, ಪಠ್ಯಕ್ರಮ ಇರಬಹುದು, ಪರೀಕ್ಷೆ ಇರಬಹುದು, ನೀವು ಗಳಿಸಿರುವ ಅಂಕ ಇರಬಹುದು, ನಿಮಗೆ ಶೈಕ್ಷಣಿಕ ಸಾಧನೆಗೆ ಸಹಾಯ ಮಾಡಿದರೆ, ಶೈಕ್ಷಣಿಕ ಪರೀಕ್ಷೆಗೆ ನಿಮ್ಮನ್ನು ತಯಾರು ಮಾಡಿದರೆ, ತರಗತಿಯ ಹೊರಗೆ ನಡೆಯುವಂಥ ಚಟುವಟಿಕೆಗಳು ಅದು ಯಾವುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಸಾಹಿತ್ಯ ಕಾರ್ಯಕ್ರಮ ಇರಬಹುದು, ಕ್ರೀಡೆ ಇರಬಹುದು, NCC ಇರಬಹುದು, ಇಂಥ ಬೇರೆ ಬೇರೆ ಚಟುವಟಿಕೆಗಳು ಇರಬಹುದು, ನಿಮ್ಮನ್ನು ಜೀವನದ ಪರೀಕ್ಷೆಗೆ ತಯಾರು ಮಾಡ್ತವೆ. ಬಹುಶಃ ಈ ರೀತಿ ತರಗತಿಯ ಒಳಗೆ ಮತ್ತು ಹೊರಗೆ ಏನು ನಿಮ್ಮ ಭಾಗವಹಿಸಿಕೆ ಇರ್ತದೆ, ಚಟುವಟಿಕೆಗಳಿರ್ತವೆ, ಇದನ್ನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಿ ನೀವು ಬಹುಶಃ ಜೀವನದಲ್ಲಿ ಪರೀಕ್ಷೆಯನ್ನು ಪಾಸಾಗಲಿಕ್ಕೆ ನಿಮಗೆ ಸಹಕಾರಿಯಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಪೂರಕ ಆಗುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಈಗಾಗಲೇ ಗೌರವಾನ್ವಿತ ಉದ್ಘಾಟಕರು ಹೇಳಿದಾಗೆ ಕೇವಲ ನಮ್ಮ ಪಠ್ಯಕ್ರಮ ಮಾತ್ರ ಅಲ್ಲ, ಇನ್ನಿತರ ನಮ್ಮ ಪ್ಯಾಷನ್ ಅಂತ ಹೇಳ್ತೇವೆ, ನಮಗೆ ಹೃದಯಕ್ಕೆ ಹತ್ತಿರವಾದಂಥ ಏನು ಚಟುವಟಿಕೆ ಇರ್ತದೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ಒಳ್ಳೆಯ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ, ಈಚ್ ಸ್ಟೂಡೆಂಟ್ ಈಸ್ ಪೊಟೆನ್ಷಿಯಲಿ ಟ್ಯಾಲೆಂಟೆಡ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಕೂಡ ಪ್ರತಿಭೆ ಇದ್ದೇ ಇದೆ. ಆ ಪ್ರತಿಭೆಯನ್ನು ಹೊರತಂದು ಅದನ್ನು ಪ್ರಕಾಶಕ್ಕೆ ತಂದು ಪ್ರವರ್ಧಮಾನಕ್ಕೆ ತರುವಂಥದ್ದು ವಿದ್ಯೆ, ಶಿಕ್ಷಣ. ಅಂತಹ ಶಿಕ್ಷಣ ಬಹುಶಃ ಇಂಥ ಚಟುವಟಿಕೆಯಲ್ಲಿ ಸಿಗ್ತದೆ, ಅದರಲ್ಲಿ ಭಾಗವಹಿಸುವುದು ಮುಖ್ಯ ಆಗ್ತದೆ. ಆ ಭಾಗವಹಿಸುವಿಕೆ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವನವನ್ನು ಕಾರ್ಯ ಆಗ್ತದೆ ಅಂತ ಹೇಳ್ತಾ, ಒಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿಶ್ವನಾಥ್ ಅವರಿಗೆ, ಅವರ ತಂಡದವರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ಇದುವರೆಗೆ ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕೆ

ಮುಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಬಳಿಕ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ.

ಸ್ವಾಮಿ ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ತಿಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವ ಅವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು

0: மாத்திரைகள நமஸ்கார யான ஹள்ளிமனை ஹைதராளி பண்றது கொய்யூரு யான்ல ரேடியோ நீனாதான் கேனந்தில் லைக் சகக்கார மல்பிளே ரேடியோ நீனாதான் 90.4 FM உந்தேன நிகழ்வு மாத்திரலா கேன்லே குஷிப்படையிலே
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಹೋಗ್ತು ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿತ್ತೆ ಅಂತ ಸಹಾಯ ಮಂತ್ರಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಏಡ ನಿನಾದ ಏನ ಕೇಳೋದಿಲ್ಲ ನಿಖಿಲ ಕೇಳಲಿ.
3: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
4: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಿಕ್ಲು ಕೇನೊಂದುಲ್ಲರು ರೇಡಿಯೋ ನಿನಾದ 90.4 FM.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ದಾಗ್ ಚಿತ್ರದ ಗೀತೆ ಹಾಡಿರುವ ಗಾಯಕರು ಕಿಶೋರ್ ಕುಮಾರ್, ಸಂಗೀತ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಸಾಹಿತ್ಯ ಸಾಹಿರ್ ಲುದೈವಾನಿ ಅವರದು.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.